ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಶ್ರಾವಣ ಮಾಸದ 22 ದಿನ. ಸ್ಥಳೀಯ ಪಂಚಾಂಗ ಶ್ರಾವಣ ಮಾಸ ಶುಕ್ಲಪಕ್ಷದ ಪಾಡ್ಯ. 2026 ಇಸವಿ ಆಗಸ್ಟ್ ತಿಂಗಳ 13 ತಾರೀಖು ಗುರುವಾರ. ಈಗ ಸಮಯ 5:58:22. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

0: ಸಮಯ 6:40 ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಶಾಂತಾ ಜಿ ನಾಗರಾಜು ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಮೈಸೂರು ಅನಂತಸ್ವಾಮಿ ಅವರು ಹಾಡಿರುವ ಭಾವಗೀತೆಗಳು. 7:30 ಸೇವಾವಾಹಿನಿ. 7:45 8:30 ಮಧ್ಯಾಹ್ನ 12:45 ಹಾಗೂ 2:40 ಚಿತ್ರಗೀತೆಗಳನ್ನು ಕೇಳಬಹುದು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ರಾಕೇಶ್ ಅವರ ವೇಣುವಾದನ ಪ್ರಸಾರವಾಗಲಿದೆ. ಎಸ್ ಎ ದಿವ್ಯಶ್ರೀ ಅವರಿಂದ ವಯಲಿನ್, ಕೇಶವ ದತ್ತ ಅವರಿಂದ ಮೃದಂಗ, ಅಜಯ್ ಟಿಎನ್ ಅವರಿಂದ ಘಟ. 10:30 ಹಾಗೂ ಮಧ್ಯಾಹ್ನ 3:00 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮವಿದೆ. ಪ್ರಸ್ತುತಪಡಿಸುತ್ತಾರೆ ಚಂದನಾ ಸಿ ಹಾಗೂ ಅರ್ಚನಾ ಆರ್ಯ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಕೊಡಗಿನ ಕರ್ನಾಟಕ ಲೇಖಕಿಯರ ಸಂಘದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:20 ಕಸ್ತೂರಿ ಶಂಕರ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ಮಧ್ಯಾಹ್ನ 1:30 ಹಾಗೂ ಸಂಜೆ 5:35 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ ಕಾರ್ಯಕ್ರಮ. ಬನ್ನೂರು ಹೋಬಳಿ ಮಾದಿಗಳ್ಳಿಯ ರಾಜಮ್ಮ ಮತ್ತು ಸಂಗಡಿಗರಾದ ಲಕ್ಷ್ಮಮ್ಮ, ರತ್ನಮ್ಮ ಹಾಗೂ ರಾಜಮ್ಮ ಅವರಿಂದ ಹಸೆ ಬರೆಯುವ ಹಾಗೂ ಚೌಡೇಶ್ವರಿಯ ಹಾಡನ್ನು ಕೇಳಬಹುದು. 4:30 ರಸಮಂಜರಿ ಸಂಸ್ಕೃತ ಸಾಹಿತ್ಯ ಸಂಚಿಕೆ. ಗೀರ್ವಾಣ ವಾಣಿ ಪ್ರಸ್ತುತ ದಿನಮಾನದಲ್ಲಿ ಸಂಸ್ಕೃತ ಭಾಷೆಯ ಪ್ರಾಮುಖ್ಯತೆ ಮತ್ತು ಅವಶ್ಯಕತೆ ಕುರಿತು ಸಂವಾದವಿದೆ. ಭಾಗವಹಿಸುವವರು ಕಿರಣ್ ಪಿ ಕೌಶಿಕ್ ಹಾಗೂ ಪ್ರಸ್ತುತಿ ಸುರಭಿ ತಾತಾಚಾರ್. ಸಂಜೆ 5:00 ಅಪೋಲೋ BGS ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ. ವಿಷಯ ಅಕ್ಯೂಟ್ ಸ್ಟ್ರೋಕ್ ಅವೇರ್ನೆಸ್, ಅಂದರೆ ಪಾರ್ಶ್ವವಾಯು ಜಾಗೃತಿ ಕುರಿತ ಕಾರ್ಯಕ್ರಮ. ಭಾಗವಹಿಸುವವರು ಅಪೋಲೋ ಆಸ್ಪತ್ರೆಯ ನರವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ನರರೋಗ ತಜ್ಞರಾದ ಡಾಕ್ಟರ್ ಸೋಮನಾಥ್ ವಾಸುದೇವ್. ಪ್ರಸ್ತುತಿ ಚಿನ್ಮಯಿ KS. ಪ್ರಾಯೋಜಕರು ಅಪೋಲೋ BGS ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಸಂಜೆ 6:30 ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿ. ತೋಟಗಾರಿಕಾ ಬೆಳೆಗಳಲ್ಲಿ ನಿಖರ ಕೃಷಿ ಕುರಿತು ಸಂವಾದವಿದೆ. ಪಾಲ್ಗೊಳ್ಳುವವರು ಬೆಂಗಳೂರಿನ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಕೆ ಪದ್ಮನಾಭ ಮತ್ತು ಡಾಕ್ಟರ್ RL ರಘುನಾಥ ರೆಡ್ಡಿ. ಕಾರ್ಯಕ್ರಮ ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ವಿಧಾನಮಂಡಲದಲ್ಲಿ ಇಂದು, 8:00 ಸಂಸತ್ ಸಮೀಕ್ಷಾ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani. The news read by Ashish Abraham. Parliament has passed the National Cooperative Development Corporation Amendment Bill 2026. The bill allows the corporation to undertake its activities in industrial goods. The legislation also allows the state governments to extend funding.

ಸಹನ ರಾಮಚಂದ್ರ ಅವರು ಹಾಡಿರುವ ಸುಧಾರಾವ್ ಅವರ ರಚನೆ ಬಂದಿದೆ ನಿನ್ನ ದರ್ಶನ ಪಡೆಯಲು ಶ್ರೀ ಯತಿವರ್ಯ ಗುರುವಾದಿರಾಜ.

ಇನ್ನು ಮುಂದೆ ಕೇಳಿ ಜಯತೀರ್ಥ ಮೇವುಂಡಿಯವರು ಹಾಡಿರುವ ಅಲ್ಲಮ ಪ್ರಭುಗಳ ವಚನ. ಅಮೃತ ಸಾಗರದೊಳಗಿರಿದು ಆಕಳ ಚಿಂತೆ ಏಕೆ?

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ. ಮನುಕುಲ ದೇಳ್ಗೆಯ ಪುಣ್ಯ ಪ್ರಕಾಶ ನಮ್ಮದು ಈ ಭಾರತ ದೇಶ. ವೃಂದಗಾನದಲ್ಲಿ ರಾಘವೇಂದ್ರ ಇಟಗಿ ವಿರಚಿತ ದೇಶಭಕ್ತಿ ಗೀತೆ.

ಇದುವರೆಗೆ ಗೀತಾರಾಧನ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಇಂದು ರಾತ್ರಿ 8:15 ಯುವವಾಣಿ ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿಬರಲಿದೆ. ಪ್ರಸ್ತುತಪಡಿಸುತ್ತಾರೆ ನಿವೇದಿತಾ ಎಚ್. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ ಮೂಡಿಬರುತ್ತದೆ. 9:30 ನಾಟಕ ಡಾಂಬರು ಬಂದುದು, ದೇವನೂರು ಮಹಾದೇವ ಅವರ ದ್ಯಾವನೂರ ಕಥೆಗಳು ನಾಟಕ ಸರಣಿ. ನಾಟಕ ರೂಪಾಂತರ ಎಸ್ ತುಕಾರಾಮ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸತ್ತಿನ ಪ್ರಶ್ನೋತ್ತರ ಅವಧಿಯ ಕಲಾಪಗಳ ಧ್ವನಿಮುದ್ರಣದ ಪ್ರಸಾರವಿದೆ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:30 ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.

0: ಆಕಾಶವಾಣಿ ಚಿಂತನ ಶಾಂತಲಾ ನಾಗರಾಜು ಅವರಿಂದ.
1: ಅದೊಂದು ಕೆಳ ಮಧ್ಯಮ ವರ್ಗದ ಕುಟುಂಬ, ತುಂಬಾ ಚುರುಕಾದ 4 ವರ್ಷದ ಗಂಡು ಮಗು. ರೇಡಿಯೋದಲ್ಲಿ ಯಾವ ಹಾಡನ್ನು ಕೇಳಿದರೂ ಸುಶ್ರಾವ್ಯವಾಗಿ ತಾನು ಹಾಡುತ್ತಿತ್ತು. ದಂಪತಿಗಳಿಗೆ ಸಂಭ್ರಮ. ತಾವು ಕಷ್ಟಪಟ್ಟರೂ ಚಿಂತೆ ಇಲ್ಲ, ಮಗನನ್ನು ಚೆನ್ನಾಗಿ ಓದಿಸಬೇಕು, ತಾವಂತೂ ಹೆಚ್ಚು ಓದದೆ ಸಣ್ಣ ಕೆಲಸದಲ್ಲಿ ಬದುಕನ್ನು ಸಾಗಿಸುತ್ತಿದ್ದೇವೆ, ಮಗ ಒಳ್ಳೆಯ ವೃತ್ತಿ ಮಾಡಲಿ, ಇದು ಎಲ್ಲ ತಂದೆ ತಾಯಿಯರ ಸಹಜ ಬಯಕೆ. ಅಷ್ಟೆಲ್ಲ ಚುರುಕಿದ್ದ ಮಗುವನ್ನು ಒಳ್ಳೆಯ ಶಾಲೆ ಎಂದು ಅವರಿವರಿಂದ ಕೇಳಿ ಫೀಸ್ ಜಾಸ್ತಿಯಾದರೂ ಸೇರಿಸಿದರು. ಕೆಲವೇ ತಿಂಗಳಲ್ಲಿ ಮಗು ಮಂಕಾಯಿತು. ಹೇಳಿಕೊಟ್ಟ ಪಾಠವನ್ನು ಬಾಯಲ್ಲಿ ಚಾಚೂ ತಪ್ಪದೆ ಹೇಳುತ್ತಿದ್ದ ಮಗುವಿಗೆ ಬರವಣಿಗೆ ಕಬ್ಬಿಣದ ಕಡಲೆಯಾಯಿತು. ಶಾಲೆಯಿಂದ ಪದೇ ಪದೇ ದೂರಿನ ಪತ್ರಗಳು ಬರಲಾರಂಭಿಸಿದವು. ತಂದೆ ತಾಯಿಯರಿಗೆ ದಿಕ್ಕು ತೋಚದಂತಾಯಿತು. ಚಿಕ್ಕವನಿದ್ದಾನೆ, ಇನ್ನೂ ಸ್ವಲ್ಪ ಕಾಲ ನೋಡೋಣ ಎಂದು ಕಾದದ್ದಾಯಿತು. ಏನೂ ಸುಧಾರಣೆಯಾಗಲಿಲ್ಲ. ಸಾಲ ಮಾಡಿ ಟ್ಯೂಷನ್ನಿಗೆ ಕಳಿಸಿದ್ದಾಯಿತು. ಫಲಿತಾಂಶ 0. ಈಗ ತಂದೆ ತಾಯಿ ಎಚ್ಚರಾದರು. ಮಗುವಿಗೆ ಕಲಿಕಾ ದೋಷವಿದೆ ಎನ್ನುವುದನ್ನು ಅರಿತರು. ಇಂಥ ಮಕ್ಕಳಿಗೆ ವಿಭಿನ್ನವಾಗಿ ವಿದ್ಯೆಯನ್ನು ಹೇಗೆ ಹೇಳಿಕೊಡಬೇಕು ಎನ್ನುವುದನ್ನು ಕಲಿಸುವ ಒಂದು ಸಂಸ್ಥೆಯನ್ನು ಪತ್ತೆ ಮಾಡಿದರು. ತಮ್ಮ ವೃತ್ತಿಯ ಸಮಯಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಹಗಲು ರಾತ್ರಿ ತಾವು ಕಲಿಯುತ್ತಲೇ ತಮ್ಮ ಮಗನಿಗೂ ವಿಭಿನ್ನ ರೀತಿಯಲ್ಲಿ ಕಲಿಸಲು ಪ್ರಾರಂಭಿಸಿದರು. ಆಶ್ಚರ್ಯಕರವಾಗಿ ಆ ಹುಡುಗ 10ನೇ ತರಗತಿಯಲ್ಲಿ ಆ ಶಾಲೆಗೆ ಮೊದಲಿಗನಾಗಿ ಉತ್ತೀರ್ಣನಾದ. ಮತ್ತೊಂದು ಕೆಳ ಮಧ್ಯಮ ವರ್ಗದ ಅರೆ ಕುರುಡು ಹುಡುಗಿಗೆ ಅವರ ಪೋಷಕರು ತಾವೇ ಬ್ರೈಲ್ ಲಿಪಿಯನ್ನು ಕಲಿತು ಶಿಕ್ಷಣ ಹೇಳಿಕೊಟ್ಟು ಉನ್ನತ ಪದವಿ ಗಳಿಸಿ ಆಕೆ ಈಗ ಯಶಸ್ವಿ ಅಧಿಕಾರಿಣಿಯಾಗಿದ್ದಾಳೆ. ಇಂಥ ಸಾಧಕರ ಸಮಾರಂಭವೊಂದು ನಡೆಯಿತು. ಆ ದಿನ ಆ ಮಕ್ಕಳೆಲ್ಲ ಹೇಳಿದ್ದು ಒಂದೇ ವಾಕ್ಯ: ನಮ್ಮ ತಂದೆ ತಾಯಿಯರಂಥ ತಂದೆ ತಾಯಿಯರು ಎಲ್ಲ ಮಕ್ಕಳಿಗೂ ಸಿಗಲಿ. ನಮಗೆಲ್ಲ ಕಲಿಕಾ ದೋಷಗಳು ಇದ್ದವು, ಆದರೆ ನಮ್ಮ ತರಗತಿಯಲ್ಲಿ ಏನೂ ದೋಷವಿಲ್ಲದ ಮಕ್ಕಳು ಓದಿನಲ್ಲಿ ಮುಂದೆ ಬರದೆ ಪರಿತಪಿಸುತ್ತಿದ್ದರು. ಎಲ್ಲ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಪೋಷಕರು ಇಂದಿನ ಸಮಾಜಕ್ಕೆ ಅಗತ್ಯ ಎಂದರು. ಇದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದಂಥ ಮಾತುಗಳು. ಪೋಷಕತನದ ಒತ್ತಡಗಳು ಈ ಕಾಲಮಾನದಲ್ಲಿ ಒಂದೆರಡಲ್ಲ. 1 ಅಥವಾ 2 ಮಕ್ಕಳಿದ್ದರೂ 10 ಮಕ್ಕಳನ್ನು ಸಾಕುತ್ತಿರುವ ಭಾರವನ್ನು ಹೊತ್ತಂತೆ ಇಂದಿನ ಪೋಷಕರು ಪರಿತಪಿಸುತ್ತಾರೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರಂತೂ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಚಿಂತಿತರಾಗಿ ಆಪ್ತ ಸಮಾಲೋಚನೆಗೆ ಕರೆತರುತ್ತಾರೆ. ಆಗ ಪೋಷಕರಿಗೆ ಒಂದಿಷ್ಟು ಪ್ರಶ್ನೆ ಮಾಲಿಕೆಯನ್ನು ಕೊಡಲಾಗುತ್ತದೆ. ಅದರಲ್ಲಿ ಒಂದು ಪ್ರಶ್ನೆ ಹೀಗಿದೆ: ನಿಮ್ಮ ಮಗು 90 ಅಂಕಗಳನ್ನು ಪಡೆದಾಗ ನೀವು ಏನು ಮಾಡುತ್ತೀರಿ? ಅದಕ್ಕೆ ಬಹಳ ಪೋಷಕರ ಉತ್ತರ: ಸಂಭ್ರಮಿಸುತ್ತೇವೆ, ಸುತ್ತಮುತ್ತಲಿನ ಮನೆಗಳಿಗೆ ಮತ್ತು ಸ್ನೇಹಿತರಿಗೆ ಸಿಹಿ ಹಂಚುತ್ತೇವೆ, ನಾವು ಮೊದಲೇ ಪ್ರಾಮಿಸ್ ಮಾಡಿದಂತೆ ಮಗು ಏನು ಕೇಳುತ್ತರೂ ಅದನ್ನು ಕೊಂಡುಕೊಡುತ್ತೇವೆ. ಮುಂದಿನ ಪ್ರಶ್ನೆ: ನಿಮ್ಮ ಮಗು ಕಡಿಮೆ ಅಂಕಗಳನ್ನು ಪಡೆದು ಮಾರ್ಕ್ಸ್ ಕಾರ್ಡ್ ತಂದು ತೋರಿಸಿದಾಗ ಏನು ಮಾಡುತ್ತೀರಿ? ಅದಕ್ಕೆ ಹೆಚ್ಚಿನ ತಂದೆಯರ ಉತ್ತರ: ನಾನು ಸೈನ್ ಮಾಡುವುದಿಲ್ಲ, ನಿಮ್ಮಮ್ಮನ ಹತ್ತಿರ ಮಾಡಿಸಿಕೋ ಎನ್ನುತ್ತೇನೆ, ನೀನು ತುಂಬಾ ಅಂಕ ಗಳಿಸು, ಆಗ ನಾನು ಸೈನ್ ಮಾಡುತ್ತೇನೆ. ಯಾಕೆಂದರೆ ಮಗುವಿಗೆ ನಾನು ಒಂದು ಚಾಲೆಂಜ್ ಕೊಡಬೇಕಲ್ಲ. ಅದಕ್ಕೆ ಸ್ವಲ್ಪ ಯೋಚಿಸಿ, ಈ ಮಾತುಗಳ ಮೂಲಕ ಮಗುವಿಗೆ ಯಾವ ಸಂದೇಶ ಸಿಗುತ್ತದೆ? ನಿನ್ನ ಸುಖದಲ್ಲಿ ನಾವು ಭಾಗಿಯಾಗುತ್ತೇವೆ, ಆದರೆ ನಿನ್ನ ಕಷ್ಟಕ್ಕೆ ಅಪ್ಪ ಭಾಗಿಯಾಗುವುದಿಲ್ಲ, ಅಮ್ಮ ಮಾತ್ರ ವಿಧಿಯಿಲ್ಲದೆ ಭಾಗಿಯಾಗುತ್ತಾಳೆ. ಈ ಮಗು ದೊಡ್ಡವನಾದ ಮೇಲೆ ಹೇಳಬಹುದಲ್ಲ: ವೃದ್ಧರಾಗಿರುವ ನಿಮ್ಮಿಬ್ಬರನ್ನು ನಾನು ಸಾಕಲಾರೆ, ಅಮ್ಮ ಬೇಕಾದರೆ ನಮ್ಮ ಮನೆಯಲ್ಲಿರಲಿ, ಅಪ್ಪ ವೃದ್ಧಾಶ್ರಮಕ್ಕೆ ಹೋಗಲಿ. ಯಾವ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಮಗು ನಿನಗೆ 90 ಬಂದರೂ ಸರಿ ಅಥವಾ ಫೇಲಾದರೂ ಸರಿ, ನೀನು ನಮ್ಮ ಪ್ರೀತಿಯ ಮಗು, ಹೆಚ್ಚು ಅಂಕ ಬಂದಾಗ ಸಂಭ್ರಮಿಸೋಣ, ಕಡಿಮೆ ಅಂಕ ಬಂದರೆ ನಾವು ನಿನ್ನ ಒತ್ತಾಸೆಯಾಗಿ ನಿಲ್ಲುತ್ತೇವೆ, ಹೆಚ್ಚು ಅಂಕಗಳನ್ನು ಪಡೆಯಲು ನಾವೂ ನಿನ್ನೊಂದಿಗೆ ಶ್ರಮಿಸುತ್ತೇವೆ, ಕೇವಲ ಪಾಸಾದರೂ ಸಾಕು, ನೀನು ನಮ್ಮ ಪ್ರೀತಿಯ ಮಗುವೆ. ಇಂಥ ಭರವಸೆ ಇಂದಿನ ಮಕ್ಕಳಿಗೆ ನಿಜವಾಗಿಯೂ ಬೇಕಾಗಿದೆ. ಬಾಲ್ಯದಿಂದಲೂ ಪೋಷಕರಿಂದ ಮಕ್ಕಳಿಗೆ ಇಂಥ ಭರವಸೆ ಸಿಕ್ಕರೆ ಮುಂದೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಮತ್ತು ಮನೆ ಬಿಟ್ಟು ಓಡಿ ಹೋಗುವುದಿಲ್ಲ, ಮುಂದೆ ಸತ್ಪ್ರಜೆಗಳು ಖಂಡಿತ ಆಗುತ್ತಾರೆ.
0: ಇದುವರೆಗೆ ಶಾಂತಲಾ ನಾಗರಾಜು ಅವರಿಂದ ಚಿಂತನ ಕೇಳಿದಿರಿ. ನೀವು ಕೇಳಿದ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ 6:35.

0: ಏರು ಧ್ವನಿಯ ಮಾತುಗಳು ಕೇಳಿಬಂದವು. ನಾನು ವೇಗದ ನಡಿಗೆಯಲ್ಲಿ ಹೋಗಿ ಅಲ್ಲಿ ನೋಡಿದಾಗ ಸುಮಾರು 80 ವರ್ಷ ವಯಸ್ಸಿನ ವೃದ್ಧರೊಬ್ಬರು ಏದುಸಿರು ಬಿಡುತ್ತಾ ಬೆಂಚಿನ ಮೇಲೆ ಕುಳಿತಿದ್ರು. ಮುಖದ ಮೇಲೆಲ್ಲ ಕೆಂಪನೆಯ ಗಂದೆಗಳು ಮೂಡಿದ್ದುವು, ತುಟಿಗಳು ಊದಿಕೊಂಡಿದ್ವು. ಸಿವಿಯರ್ ಅನಫಲಾಕ್ಸಿಸ್ ಅಥವಾ ಯಾವುದೋ ಪದಾರ್ಥಕ್ಕೆ ತೀವ್ರವಾದ ಅಲರ್ಜಿ ಉಂಟಾದಂತೆ ಕಾಣಿಸ್ತಾ ಇತ್ತು. ಅವರ ಪತ್ನಿ ಪಾಪ ತುಂಬಾ ಗಾಬರಿಗೊಂಡಿದ್ದರಿಂದ ಅವರಿಂದ ಹೆಚ್ಚಿನ ಮಾಹಿತಿ ಪಡೆಯೋದು ಸಾಧ್ಯವಿಲ್ಲ ಅಂತ ಅನಿಸ್ತು. ಉಸಿರಾಟದ ತೊಂದರೆ ತೀವ್ರವಾಗ್ತಾನೆ ಇತ್ತು ಹಾಗೂ ನಾಲಿಗೆ ಮತ್ತು ತುಟಿಗಳು ನೀಲಿ ಬಣ್ಣಕ್ಕೆ ತಿರುಗ್ತಾ ಇದ್ದದನ್ನ ನಾನು ಗಮನಿಸಿದೆ. ಕೂಡಲೇ ಆಂಬ್ಯುಲೆನ್ಸ್ ಅನ್ನ ಕಳುಹಿಸಲು ಹೇಳಿದೆ. ಗುಂಪಿನಲ್ಲಿದ್ದ ಜನ ವೃದ್ಧರಿಗೆ ನೀರು ಕುಡಿಸಲು ಮುಂದಾಗ್ತಾ ಇದ್ರು. ನನ್ನ ಗುರುತನ್ನ ಹೇಳಿಕೊಂಡು ನೀರು ಕುಡಿಸೋದು ಬೇಡ ಅಂತ ಹೇಳಿ ತಡೆದೆ. ತುರ್ತು ಚಿಕಿತ್ಸೆಯ ಎಲ್ಲ ಪರಿಕರಗಳು ಇರುವಂತಹ ಆಂಬ್ಯುಲೆನ್ಸ್ ಅದಾಗಿತ್ತು. ವೃದ್ಧರ ಪತ್ನಿಯೊಂದಿಗೆ ಮಾತನಾಡಿ ತಕ್ಷಣಕ್ಕೆ ಕೊಡಬೇಕಾದ ಆಂಟಿಹಿಸ್ಟಮೈನ್ ಹಾಗೂ ಸ್ಟಿರಾಯ್ಡ್ ಇಂಜೆಕ್ಷನ್ಗಳನ್ನು ನೀಡಿದ್ವು. ಆಸ್ಪತ್ರೆ ತಲುಪುವಷ್ಟರಲ್ಲೇ ರೋಗಿಯ ಸ್ಥಿತಿ ಬಹುಪಾಲು ಸುಧಾರಿಸಿತ್ತು. ಕೆಲ ಹೊತ್ತು ಅಲ್ಲಿನ ಎಮರ್ಜೆನ್ಸಿ ವೈದ್ಯರೊಡನೆ ರೋಗಿಯ ಪತ್ನಿಯ ಜೊತೆ ಕುಳಿತು ಮಾತನಾಡಿದಾಗ ಬಂದ ಕೆಲವು ವಿವರಗಳು. ಬೆಳಿಗ್ಗೆಯಿಂದ ಬೆನ್ನು ಹಾಗೂ ಕಾಲು ನೋವು ಇದ್ದುದರಿಂದ ವಾಕಿಂಗ್ಗೆ ಬರುವ ದಾರಿಯಲ್ಲಿ ಮೆಡಿಕಲ್ ಶಾಪ್ನಲ್ಲಿ ಒಂದು ನೋವಿನ ಮಾತ್ರೆಯನ್ನು ತೆಗೆದುಕೊಂಡು ಸೇವಿಸಿ ಬಂದಿದ್ರು ಅನ್ನೋ ತಿಳಿತು. ಅವರಿಗೆ NSAIDs ಅಂದರೆ ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಥವಾ ನೋವು ನಿವಾರಕ ಔಷಧಕ್ಕೆ ಅಲರ್ಜಿ ಇದ್ದು ಅದನ್ನು ಮುಂಚೆಯೇ ವೈದ್ಯರು ಅವರಿಗೆ ತಿಳಿಸಿದ್ದಾಗಿ ಕೂಡ ಅವರ ಪತ್ನಿ ವಿವರಗಳನ್ನು ತೋರಿಸಿದರು. ಈ ಘಟನೆಯಲ್ಲಿ ನಿಮ್ಮ ಗಮನಕ್ಕೆ ತರಬಯಸುವ ಎರಡು ವಿಷಯಗಳಿದೆ. ಒಂದು, ವೈದ್ಯರ ಚೀಟಿ ಇಲ್ಲದೆ ಅದು ಕೂಡ ವೃದ್ಧಾಪ್ಯದಲ್ಲಿ ಸಲಹೆ ಇಲ್ಲದೆ ಓವರ್ ದ ಕೌಂಟರ್ ಔಷಧದ ಬಳಕೆ ಒಂದು ದೊಡ್ಡ ತಪ್ಪು. ಬಹುಶಃ ಅಂಗಡಿಯಾತ ನೀಡಿದ ನೋವು ನಿವಾರಕ ಮಾತ್ರೆಗಳು ರೋಗಿಗೆ ಅಕ್ಯೂಟ್ ಸಿವಿಯರ್ ಅನಫಲಾಕ್ಸಿಸ್ ಅನ್ನ ಉಂಟುಮಾಡಿರಬಹುದು. ಅನಫಲಾಕ್ಸಿಸ್ ಅಂದರೆ ಯಾವುದಾದರೂ ಅಲರ್ಜಿಕಾರಕ ವಸ್ತುವಿಗೆ ದೇಹವು ತೀವ್ರವಾಗಿ ಸ್ಪಂದಿಸುವ ರೀತಿ. ಕಾರಣಕಾರಕ ವಸ್ತುಗಳು ಹಲವಾರು. ಔಷಧಿಗಳಲ್ಲಿ ಆಂಟಿಬಯೋಟಿಕ್ಸ್ ಅಥವಾ ಪೇನ್ ಕಿಲ್ಲರ್ಗಳು, ಕೀಟಗಳ ಕಡಿತ. ಆಹಾರ ಪದಾರ್ಥಗಳ ಬಗ್ಗೆ ಹೇಳುವಾಗ ಹಾಲು, ಕಡಲೆಕಾಯಿ, ಗೋಡಂಬಿ, ಮೀನು ಮತ್ತು ಶೆಲ್ ಫಿಶ್ ಮುಂತಾದವು. ಅಲರ್ಜಿಯ ತೀವ್ರತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ಅಥವಾ ವಸ್ತುವಿನಿಂದ ವಸ್ತುವಿಗೆ ಕೂಡ ಬದಲಾಗಬಹುದು. ಲಕ್ಷಣಗಳು: ಚರ್ಮದ ತುರಿಕೆ, ಕೆಂಪು ಚುಕ್ಕೆಗಳು, ಮುಖ ಹಾಗೂ ತುಟಿಗಳ ಊತ ಮತ್ತು ಉಸಿರಾಡಲು ತೊಂದರೆ. ಇನ್ನು ವೀಸಿಂಗ್ ಅಥವಾ ಗಂಟಲು ಬಿಗಿಯಾಗುವಿಕೆ ಇದ್ರೆ ಅದು ಅಲರ್ಜಿಯ ತೀವ್ರತೆಯನ್ನ ತೋರಿಸುತ್ತೆ. ಆ ಸಂದರ್ಭಗಳಲ್ಲಿ ರೋಗಿಯನ್ನ ಮಲಗಿಸಿ ಕಾಲುಗಳು ಸ್ವಲ್ಪ ಎತ್ತರದಲ್ಲೇ ಇರುವ ಹಾಗೆ ನೋಡಿಕೊಳ್ಬೇಕು. ಇಲ್ಲಿ ಆಂಟಿಹಿಸ್ಟಮೈನ್ಸ್, ಸ್ಟೀರಾಯ್ಡ್ಸ್ ಹಾಗೂ ಅಡ್ರಿನಲಿನ್ ಇಂಜೆಕ್ಷನ್ನ ಅವಶ್ಯಕತೆ ಬರಬಹುದು. ಹಾಗಾಗಿ ಕೂಡಲೇ ಆಸ್ಪತ್ರೆಗೆ ರೋಗಿಯನ್ನ ತಲುಪಿಸಬೇಕು. ರೋಗಿಗೆ ನೀರು ಅಥವಾ ಆಹಾರ ಪದಾರ್ಥಗಳ ಸೇವನೆಗೆ ಉತ್ತೇಜನ ಮಾಡಬಾರದು. ಒಮ್ಮೆ ಒಬ್ಬ ವ್ಯಕ್ತಿಗೆ ಒಂದು ಪದಾರ್ಥಕ್ಕೆ ಅಲರ್ಜಿ ಇದೆ ಎಂದು ಸಾಬೀತಾದರೆ ಅದನ್ನು ಡಾಕ್ಯುಮೆಂಟ್ ಮಾಡಿ ಸದಾ ತಮ್ಮೊಟ್ಟಿಗೆ ಇಟ್ಕೊಳ್ಬೇಕು. ರೋಗಿಯ ಕುಟುಂಬದವರಿಗೂ ಈ ವಿವರಗಳು ತಿಳಿದಿರಬೇಕು ಹಾಗೂ ಎಲ್ಲೇ ಚಿಕಿತ್ಸೆ ಪಡೆಯಲು ಅಥವಾ ಔಷಧಿಯನ್ನು ಖರೀದಿಸಲು ಹೋದಾಗ ಈ ವಿಷಯವನ್ನು ಅಲ್ಲಿ ತಪ್ಪದೇ ತಿಳಿಸಬೇಕು. ತಮ್ಮ ಐಡಿ ಕಾರ್ಡ್, ಲೈಸೆನ್ಸ್ ಅಥವಾ ಒಂದು ವಿಸಿಟಿಂಗ್ ಕಾರ್ಡ್ನಲ್ಲಿ ಕೂಡ ಇದರ ಬಗ್ಗೆ ಬರೆದು ಸದಾ ತಮ್ಮ ಬಳಿ ಇಟ್ಕೊಳ್ಳೋದು ತುಂಬ ಸುರಕ್ಷಿತ. ಕೆಲವೇ ನಿಮಿಷಗಳಲ್ಲಿ ತೀವ್ರತರವಾದ ಸ್ಥಿತಿಗೆ ರೋಗಿಯನ್ನು ಕೊಂಡು ಹೋಗಬಹುದಾದ ಈ ತೊಂದರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಕ್ಕರೆ ಕೆಲವೇ ನಿಮಿಷಗಳಲ್ಲಿ ಮಾಯವಾಗಿಬಿಡುತ್ತೆ. ಉದಾಸೀನವಾದರೆ ರೋಗಿಯ ಪ್ರಾಣಕ್ಕೆ ಖಂಡಿತ ಅಪಾಯ ಉಂಟು. ಆ ವೃದ್ಧ ರೋಗಿಯು ಕೆಲವೇ ನಿಮಿಷಗಳಲ್ಲಿ ಸುಧಾರಿಸಿಕೊಂಡ್ರು. ಒಂದೆರಡು ತಾಸುಗಳ ನಂತರ ಮನೆಗೆ ಕಳಿಸುವುದಾಗಿ ವೈದ್ಯರು ಹೇಳಿದರು. ನಂತರ ನಾನಲ್ಲಿಂದ ಹೊರಟೆ, ನಡೆದೇ ಹೋಗುವ ಎಂದು ಹೊರಬಂದೆ. ರಸ್ತೆಯಲ್ಲಿ ಆಷಾಢದ ಪೂಜೆ ನಡೆಯುತ್ತಿತ್ತು. ಅದಾಗಲೇ ಸಣ್ಣ ತುಂತುರು ಮಳೆ ಹನಿಯಾಕಲಾರಂಭಿಸಿತ್ತು. ಪೂಜೆಯ ಪ್ರಸಾದವಾಗಿ ಒಂದು ಬಟ್ಟಲು ಬಿಸಿ ಪಲಾವನ್ನ ಪಡೆದು ರುಚಿ ನೋಡುತ್ತಾ ನಿಧಾನವಾಗಿ ಮನೆಯತ್ತ ಹೆಜ್ಜೆ ಹಾಕಿದೆ.
1: ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. ಈಗ ಸಮಯ 6:40:35.
3: ಆಕಾಶವಾಣಿ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು KL ಪದ್ಮಿನಿ ಹೆಗಡೆ.

0: ಪದಪರಿಚಯ.
1: ಇವತ್ತಿನ ಒಂದು ಪದ ಸಭೆ. ಇದಕ್ಕೆ ಒಂದು ಉದ್ದೇಶ ಅಥವಾ ಕಾರ್ಯಕ್ರಮಕ್ಕಾಗಿ ಕಲೆತ ಜನಗಳ ಸಮುದಾಯ, ಸಮೂಹ, ಪರಿಷತ್ತು, ಗೋಷ್ಠಿ, ಓಲಗ ದರ್ಬಾರು, ನ್ಯಾಯಸ್ಥಾನ, ಜೂಜಿನ ಮನೆ, ಜೈನ ಪರಿವ್ರಾಜಕ ಲಕ್ಷಣಗಳನ್ನು ತಿಳಿಸುವ ಒಂದು ಸೂತ್ರಪದ ಎಂಬ ಅರ್ಥಗಳು ಇವೆ. ಸಭೆಯೆಲ್ಲಂ ಪೊನ್ನ ನೀರಿಂದರೆ ಬಳಿದ ಓಲ್ ಇರ್ದಪುದು ಎಂದಾಗ ಸಭೆ ಎಂಬುದು ಓಲಗ ದರ್ಬಾರು ಎಂಬ ಅರ್ಥ ಕೊಡುತ್ತದೆ. ಇದರ ರೂಪಾಂತರ ಪದ ಸಭಾಸ್ಥಾರ, ಅಂದರೆ ಸಭೆಯಲ್ಲಿ ಸಹಾಯಕನಾಗಿ ಇರುವವನು. ಸಭಾವಂದನೆ, ಸಭಾಪೂಜೆ ಎಂದರೆ ನಾಟಕ, ಯಕ್ಷಗಾನ ಅಥವಾ ವಿವಾಹದ ಆರಂಭದಲ್ಲಿ ನೆರೆದವರಿಗೆ ವಂದನೆ ಸಲ್ಲಿಸುವ ಒಂದು ವಿಧಿ. ದುಮ್ಮಿಕ್ಕು ಇನ್ನೊಂದು ಪದ, ಇದು ಕ್ರಿಯಾಪದ. ಇದಕ್ಕೆ ಕೆಳಗೆ ಹಾರು, ನೆಗೆ, ಧಾವಿಸು, ಮುನ್ನುಗ್ಗು, ಹಿಂದೆ ಮುಂದೆ ವಿಚಾರ ಮಾಡದೆ ಕೆಲಸ ಮಾಡಲು, ಅಭಿಪ್ರಾಯ ಪ್ರಕಟಪಡಿಸಲು, ಮನಸ್ಸಿನ ಭಾವನೆಗಳನ್ನು ಹೊರಹಾಕಲು ಮುಂದಾಗುವುದು ಎಂದು. ಕೋಪ ಪರೀಕ್ಷಣಂ ಗೈವಲ್ಲಿ ಸಿಸುವಂ ಕಂಡು ವಾತ್ಸಲ್ಯದಿಂ ನೆಲೆಗೊಡದ ವಿಷಮಯಮಪ್ಪ ಬಾವಿಯಂ ದುಮ್ಮಿಕ್ಕಿ ಎನ್ನುವ ಸಾಲಿನಲ್ಲಿ ಮಗುವಿನ ಬಗೆಗಿನ ವಾತ್ಸಲ್ಯ ಪ್ರಧಾನ ಆಗಿ ವಿಷಮಯವಾಗಿರುವ ಬಾವಿಯ ಅಪಾಯಕಾರಿ ಪರಿಸ್ಥಿತಿ ನಗಣ್ಯ ಆಗಿ ಮಗುವನ್ನು ಎತ್ತಿಕೊಳ್ಳಲು ಬಾವಿಗೆ ಧುಮುಕಿದ ವಿಷಯ ಇದೆ. ಇದು ದುಮ್ಮಿಕ್ಕು ಪದ ಉದ್ದೇಶಿತ ಕ್ರಿಯೆಯೊಂದರ ಸೂಚಕವಾಗಿ ಬಳಕೆ ಆಗಿರುವುದನ್ನು, ದೈಹಿಕ ಕ್ರಿಯೆಯಲ್ಲಿ ವೇಗ ಕಾಣಿಸಿಕೊಳ್ಳುವಂತೆಯೇ ಮನಸ್ಸಿನ ಕ್ರಿಯೆ ಪ್ರತಿಕ್ರಿಯೆಗಳಲ್ಲಿಯೂ ಆವೇಗ ವೇಗದ ಗತಿ ಇರುವುದನ್ನು ಸಹ ಸೂಚಿಸುತ್ತದೆ.
0: ತಪ್ಪು ಒಪ್ಪು.
1: ಅಧಿಪತಿಗೆ ಸಂಬಂಧಿಸಿದುದು ಅಧಿಪತ್ಯ ಎಂದರೆ ಅದು ತಪ್ಪಾಗುತ್ತದೆ. ಇದು ಸಂಸ್ಕೃತದಲ್ಲಿಯಂತೆ ಕನ್ನಡದಲ್ಲಿಯೂ ಆಧಿಪತ್ಯ ಎಂದೇ ಆಗುತ್ತದೆ.
0: ಸುಮಧುರ.
1: ರಾಯರು ಬಂದರು ಮಾವನ ಮನೆಗೆ, ಇದೊಂದು KS ನರಸಿಂಹಸ್ವಾಮಿಯವರ ಜನಪ್ರಿಯ ಗೀತೆ. ಇದನ್ನು

ಇದು ಮಧ್ಯಮ ವರ್ಗದ ಕೌಟುಂಬಿಕ ಜೀವನ ಒಂದು ಕಾಲಘಟ್ಟದಲ್ಲಿ ಹೇಗಿತ್ತು ಎನ್ನುವುದನ್ನು ಚಿತ್ರಿಸುತ್ತದೆ. ಮದುವೆ ಆಗುತ್ತಿದ್ದಂತೆಯೇ ಮಗಳನ್ನು ಗಂಡನ ಮನೆಗೆ ಕಳುಹಿಸಿ ಬಿಡುವ ರೂಢಿ

ಇಲ್ಲದಿದ್ದಾಗ ಹೆಂಡತಿಯೊಡನೆ ಸರಸ ಸಲ್ಲಾಪ ಮಾಡಲು ರಾಯರು ಮಾವನ ಮನೆಗೆ ಬಂದಿದ್ದಾರೆ. ಸುಲಭವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡಲು ಸೌಕರ್ಯ ವಿಶೇಷವಾಗಿ ಇಲ್ಲದ ಕಾಲ ಅದು. ಎಷ್ಟೋ ದೂರ ಬಸ್ಸಿನಲ್ಲಿ ಅಥವಾ ರೈಲಿನಲ್ಲಿ, ಎಷ್ಟೋ ದೂರ ಎತ್ತಿನ ಗಾಡಿಯಲ್ಲಿ ಅಥವಾ ಕಾಲುನಡಿಗೆಯಲ್ಲಿ ಬಂದು ತಲುಪಬೇಕಾದ ಪರಿಸ್ಥಿತಿ ಆಗಿನದು. ಇಷ್ಟೆಲ್ಲ ಕಷ್ಟಪಟ್ಟು ರಾಯರು ಹೆಂಡತಿ ಪದ್ಮಳಿಗಾಗಿ ಬಂದಿದ್ದಾರೆ. ಬರುತ್ತಿದ್ದ ಹಾಗೆ ಚಪ್ಪರದ ತುಂಬ ಅರಳುತ್ತಿದ್ದ ಮಲ್ಲಿಗೆ ಹೂಗಳ ಕಂಪು ಸ್ವಾಗತಿಸಿದೆ. ಹುಣ್ಣಿಮೆಯ ಚಂದ್ರ ತಂಪಾದ ಬೆಳಕನ್ನು ತೋರಿ ಆಯಾಸ ಪರಿಹರಿಸಿದ್ದಾನೆ. ಬಾಗಿಲಿನ ಹತ್ತಿರಕ್ಕೆ ಬರುತ್ತಿದ್ದಂತೆಯೇ ಬಿಸಿ ನೀರಿನ ತಂಬಿಗೆ, ಮನೆ ಒಳಗೆ ಹೋಗುತ್ತಿದ್ದಂತೆಯೇ ಎಲ್ಲೆಲ್ಲೂ ದೀಪದ ಬೆಳಕು. ದೇಹ ಮನಸ್ಸು ಹಗುರವಾಗಿದೆ. ಬಗೆ ಬಗೆಯಾದ ವ್ಯಂಜನಗಳ ಮೃಷ್ಟಾನ್ನ ಭೋಜನ, ಸವಿಯಾದ ಗಸಗಸೆ ಪಾಯಸ ಹಸಿದ ಹೊಟ್ಟೆಯನ್ನು ಸಮಾಧಾನ ಪಡಿಸಿವೆ. ಮಲಗುವುದಕ್ಕೆ ಸುಪ್ಪತ್ತಿಗೆ ಮಂಚ, ತಲೆದಿಂಬಿಗೆ ಪದ್ಮಳೇ ಬಿಡಿಸಿದ ಹೂವಿನ ಹೊದಿಕೆ, ಸವಿಯಲು ಚಿಗುರೆಲೆ ಮತ್ತೆ ಬಣ್ಣ ಕಟ್ಟಿದ ಅಡಿಕೆಯ ರುಚಿಕಟ್ಟಾದ ತಾಂಬೂಲ, ಸುಖ ನಿದ್ರೆಗಾಗಿ ಬಿಸಿ ಬಿಸಿ ಹಾಲಿನ ಬಟ್ಟಲು. ಎಲ್ಲರೂ ಅಕ್ಕರಾಸ್ಥೆಯಿಂದ ಮಾತಾಡಿಸುತ್ತಿದ್ದಾರೆ, ಉಪಚಾರ ಮಾಡುತ್ತಿದ್ದಾರೆ. ಆದರೆ ಯಾರ ಸವಿ ಮಾತಿಗಾಗಿ, ಮಧುರ ಸಂಸರ್ಗಕ್ಕಾಗಿ ಅತಿಯಾಗಿ ಬಯಸಿ ಬಂದಿದ್ದರೋ ಆ ಹೆಂಡತಿಯ ಸುಳಿವೇ ಇಲ್ಲ.

ಇದು ಸುಖ ಮತ್ತು ನಿರಾಶೆಗಳೆರಡರ ಪರಾಕಾಷ್ಠೆ ತಲುಪಿದ ಘಟ್ಟ. ಆ ಕಾಲದಲ್ಲಿ ಋತುಮತಿಯಾದವಳು ಪ್ರತ್ಯೇಕವಾದ ಸ್ಥಳದಲ್ಲಿ ಯಾರೊಂದಿಗೂ ವಿಶೇಷ ಸಂಪರ್ಕವಿಲ್ಲದೆ ಇರಬೇಕಿತ್ತು. ಪದ್ಮ ಹೀಗಾಗಿ ರಾಯರ ಪಾಲಿಗೆ ಅದೃಶ್ಯ ದೇವತೆ. ಹೀಗೊಂದು ಪರಿಸ್ಥಿತಿ ಎದುರಾಗಬಹುದು ಎನ್ನುವ ನಿರೀಕ್ಷೆ ಇಲ್ಲದ್ದರಿಂದ ರಾಯರಿಗೆ ವಿಪರೀತ ಕೋಪ ಬಂದಿದೆ. ಕಷ್ಟಪಟ್ಟು ಬೆಳಗ್ಗೆಗಾಗಿ ಕಾದಿದ್ದಾರೆ. ಎದ್ದವರೇ ಮುಖ ಬಿಗಿಸಿಕೊಂಡು ಹೊರಟು ನಿಂತಿದ್ದಾರೆ. ಆಗ ಹೂ ಮುಡಿದುಕೊಳ್ಳುತ್ತಾ ಪದ್ಮ ರಾಯರ ಕೋಣೆಗೆ ಬಂದಾಗ ಹರ್ಷ ಉಕ್ಕೇರಿದೆ ಎನ್ನುತ್ತಿದೆ ಕವಿತೆ. ಇಲ್ಲಿ ನಾದಿನಿ ನಕ್ಕಳು, ರಾಯರು ನಗಲಿಲ್ಲ ಎನ್ನುವುದು ಮುಖ್ಯವಾದ ಸಾಲು.

0: ಬಾಯರು ಹೆಂಡತಿಯ ಬಳೆಗಳ ಸದ್ದಾದರೂ ಕೇಳುತ್ತದೆಯೇ? ಕಿವಿ ಅಗಲಿಸಿದ್ದಾರೆ. ಅವಳ ಹೆಜ್ಜೆಯಾದರೂ ಕಾಣುತ್ತದೆಯೇ? ಕಣ್ಣು ಹೊರಲಾಡಿಸಿದ್ದಾರೆ. ಪದ್ಮಳ ಪತ್ತೆಯೇ ಇಲ್ಲ. ಪ್ರಯಾಣದ ನುಜ್ಜುಗುಜ್ಜನ್ನೆಲ್ಲ ಪರಿಹರಿಸುವ ಹಂಸತೂಲಿಕಾ ತಲ್ಪದಲ್ಲಿ ಇಡೀ ರಾತ್ರಿ ಹೊರಲಾಡಿದ್ದಾರೆ. ರಾಯರ ಈ ಒದ್ದಾಟ ಮನೆಯವರಿಗೂ, ಅದರಲ್ಲೂ ನಾದಿನಿಗೆ ಹಾಸ್ಯದ ಸಂಗತಿ. ಅವಳು ಕಿಸಕ್ಕೆಂದು ನಕ್ಕಿದ್ದಾಳೆ. ರಾಯರಿಗೆ ತಾವು ಹಾಸ್ಯದ ವಸ್ತು ಆದದ್ದು ಸಹಿಸಲಾರದ ಸಂಗತಿ. ಕೋಪ ಮಿಶ್ರಿತ ವಿಷಾದ ಅವರಿಗೆ ಉಂಟಾಗಿದೆ. ಕವಿತೆಯ ಇಂಥ ನವಿರಾದ ಹಾಸ್ಯ, ವಿಡಂಬನೆ, ವಿಷಾದ ಒಂದು ರೀತಿಯ ಕಚಗುಳಿಯನ್ನು ಇಡುತ್ತದೆ.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಕೆಎಲ್ ಪದ್ಮಿನಿ ಹೆಗಡೆ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50. ಇನ್ನು ಮುಂದೆ ಕೇಳೋಣ ರೈತರಿಗೆ ಸಲಹೆ.
4: ತೆಂಗಿನ ತೋಟದಲ್ಲಿ ಇಲಿಗಳ ಕಾಟ ಬಹಳವಾಗಿರುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ಇದನ್ನು ಯಾದಗಳು ಅಂತ ಕೂಡ ಕರೀತಾರೆ. ಮರಗಳೇನಾದರೂ ಹತ್ತತ್ರ ಇದ್ದು ಗರಿಗೆ ಗರಿ ಕೂಡುಬಿಟ್ಟಿದ್ರಂತೂ ಇವು ನೆಲಕ್ಕಿಳಿಯೋದೇ ಇಲ್ಲ. ಹಾಗೆ ಮರದಿಂದ ಮರಕ್ಕೆ ಓಡಾಡಿಕೊಂಡು ಎಷ್ಟು ನಷ್ಟವನ್ನು ಉಂಟು ಮಾಡಬಹುದೋ ಅಷ್ಟೂ ನಷ್ಟವನ್ನು ರೈತರಿಗೆ ಮಾಡ್ತವೆ. ಇವು ಎಳೆಯ ಈಚುಗಳನ್ನು ಉದುರಿಸ್ತವೆ, ಎಳನೀರಿನ ಬುಂಡೆಗಳನ್ನೇ ಕೆಡವಬಹುದು. ಕಾಟ ವಿಪರೀತವಾಯಿತು ಅಂದರೆ ಒಂದೇ ಒಂದು ಕಾಯಿ ಸಿಕ್ಕದ ಹಾಗೆ ಎಲ್ಲವನ್ನೂ ಕೂಡ ನೆಲಕ್ಕೆ ಕೆಡವುತ್ತವೆ. ಇವುಗಳನ್ನು ಹತೋಟಿ ಮಾಡೋದಕ್ಕೆ ರೈತರು ಕೂಡ ನಾನಾ ಬಗೆಯ ತಂತ್ರಗಳನ್ನು ಬಳಸಿದ್ದಾರೆ. ಬಹಳ ಮೊದಲನೇ ತಂತ್ರ ಅಂತಂದರೆ ಮರಕ್ಕೆ ಮಧ್ಯಭಾಗದಲ್ಲಿ ತಗಡು ಹೊಡೆಯೋದು. ಈ ಥರ ತಗಡು ಹೊಡೆದಾಗ ಮರ ಹತ್ತಕ್ಕೋದಂತಹ ಯಾದ ತಗಡಿನ ಮೇಲೆ ಕಾಲಿಟ್ಟು ಜಾರಿ ಕೆಳಗಡೆ ಬೀಳುತ್ತೆ ಅಂತ. ಆದರೆ ಅನುಭವಿ ಕೃಷಿಕರೊಬ್ಬರು ನೋಡ್ತಾನೆ ನಿಂತಿದ್ರಂತೆ, ಕೆಳಗಡೆಯಿಂದ ಒಂದು ಯಾದ ಮೇಲೆ ಹತ್ತಿತು, ಆ ತಗಡಿನ ತನಕ ಹೋಯ್ತು. ತಗಡೇನು ಒಂದು ಒಂದೂವರೆ ಅಡಿ ಇರುತ್ತಷ್ಟೇ ಹೊಡೆದಿರೋದು. ಚಕ್ ಅಂತ ಆ ಕಡೆಗೆ ನೆಗೆದು ಮೇಲ್ಗಡೆ ಹತ್ತೋಯ್ತಂತೆ. ಇದು

0: ಯಾವ ರೀತಿಯ ಜಂಪಿಂಗ್ ಅಂತ ಅಂದ್ಕೊಂಡು ಅವ್ರೇನು ಮಾಡಿದ್ರು, ಯೋಚನೆ ಮಾಡಿ ಉಲ್ಟಾ ಆಲಿಕೆ ರೀತಿಯಲ್ಲಿ ತಗಡನ್ನು ಹೊಡೆಸಿದರು. ಈ ಉಲ್ಟಾ ಆಲಿಕೆ ಅಂತಂದರೆ ನಿಮಗೆ ಗೊತ್ತು, ಅದರೊಳಗಡೆ ಹೋಗಿ ಹತ್ತು ಹೋಗೋಕ್ಕಾಗಲ್ಲ ಅಂತ. ಆದರೂ ಕೂಡ ಯಾದ ಬಿಡಲಿಲ್ಲ, ಕಷ್ಟಪಟ್ಟಾದರೂ ಸರಿ ನಾನು ಮರವನ್ನು ಹತ್ತೆ ಹತ್ತುತ್ತೀನಿ ಅಂತ ಮೇಲೆ ಹತ್ತು ಬಿಡುತ್ತೆ. ಹಾಗಾದರೆ ಯಾದಗಳನ್ನು ಹತೋಟಿ ಮಾಡೋ ಬಗೆನಾದರೂ ಹೇಗೆ? ಕೆಲವ್ರು ಹೇಳ್ತಾರೆ ಹಾಗೆ ತಗಡು ಹೊಡಿಬಾರ್ದು, ಯಾರಾದರೂ ಒಬ್ಬರನ್ನ ಮೊದಲು ಮರದ ಮೇಲೆ ಹತ್ತಿಸ್ಬಿಡಬೇಕು, ಅಲ್ಲಿರೋ ಅಂತಹ ಯಾದಗಳನ್ನೆಲ್ಲ ಕೆಳಗಡೆ ಉದುರಿಸಿ ಆಮೇಲೆ ತಗಡು ಹೊಡಿಬೇಕು ಸರ್, ಅವಾಗ ಹತೋಟಿ ಆಗತ್ತೆ ಅಂತ. ಏನೇ ಪ್ರಯತ್ನ ಮಾಡಿದ್ರೂ ಇವು ಹತೋಟಿ ಆಗೋದು ಕಷ್ಟ. ರೈತರೊಬ್ಬರು ತುಂಬಿದ ಸಭೆಯಲ್ಲಿ ಇದೇ ಪ್ರಶ್ನೆಯನ್ನು ಕೇಳಿದರು, ಯಾತಕ್ಕೆ ಯಾದಗಳು ತೆಂಗಿನ ಮರದ ಮೇಲೆ ಹತ್ತುತ್ತವೆ ಹೇಳ್ತೀರಾ ಅಂತ. ಯಾರೂ ಕೂಡ ಸರಿಯಾದಂತಹ ಉತ್ತರ ಹೇಳಲಿಲ್ಲ. ಯಾಕೆ ಹತ್ತುತ್ತವೆ? ಅವಕ್ಕೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವೇ? ಆ ರೈತರೇ ಉತ್ತರ ಹೇಳಿದ್ರು, ನೋಡಿ ಅದರ ಆಹಾರ ಮರದ ಮೇಲಿದೆ, ಅದಕ್ಕೆ ಅದು ಮರ ಹತ್ತುತ್ತೆ ಅಂತ. ಇದು ತುಂಬ ಸರಳವಾದಂತಹ ಸತ್ಯ. ಅದಕ್ಕಿನ್ನೆಲ್ಲೂ ಆಹಾರ ಇಲ್ಲ ಅಂದಾಗ ಅದು ಬದುಕೋದಾದರೂ ಹೇಗೆ? ಮರ ಹತ್ತಲೇಬೇಕು, ತೆಂಗಿನ ಕಾಯಿಗಳನ್ನು ಹೀಚ್ಗಳನ್ನು ಕೆಡವಲೇಬೇಕು. ಅದಕ್ಕಾಗಿ ಒಂದು ಪರ್ಯಾಯ ಆಹಾರವನ್ನು ನೆಲದ ಮೇಲೆ ನಾವು ಸೃಷ್ಟಿ ಮಾಡಿಬಿಟ್ರೆ ಅದ್ಯಾಕೆ ಮರ ಹತ್ತುತ್ತೆ? ಅದಕ್ಕೆ ಏನು ಮಾಡಬೇಕು ಅಂತ ರೈತರುಗಳು ಕೇಳಿದಾಗ ಅನುಭವಿ ಕೃಷಿಕರೇ ಹೇಳಿದ್ರು, ನೋಡಿ ನನ್ನ ತೋಟದಲ್ಲಿ ನಾನು ಅವಕ್ಕೆ ಅಂತ ಭೂಮಿ ಮೇಲೆ ಒಂದಷ್ಟು ಬೆಳೆಗಳನ್ನು ಬೆಳೀತೇನೆ. ಅದರಲ್ಲಿ ಬಹಳ ಪ್ರಧಾನವಾದ್ದು ಅರಾರೋಟ್, ಗೆಣಸು, ಕ್ಯಾರೆಟ್ಟು, ಹೀಗೆ ಗೆಡ್ಡೆ ಗೆಣಸಿನ ಬೆಳೆಗಳನ್ನು ನಾವು ಭೂಮಿಯಲ್ಲೇ ಬೆಳೆದ್ಬಿಟ್ರೆ ಇಲಿಗಳು ಮರವನ್ನು ಹತ್ತೋದೇ ಇಲ್ಲ, ಕೆಳಗಡೆ ನೆಮ್ಮದಿಯಾಗಿ ಓಡಾಡ್ಕೊಂಡಿರ್ತವೆ, ಅಲ್ಲೇ ಹಿಕ್ಕೆ ಹಾಕ್ತವೆ, ಅಲ್ಲೇ ಮೂತ್ರ ವಿಸರ್ಜನೆ ಮಾಡ್ತವೆ, ಬಿಲಗಳನ್ನು ತೋಡ್ತವೆ, ಮಳೆ ನೀರಿನ ಸಂರಕ್ಷಣೆ ಆದಂತಾಗತ್ತೆ. ಬಹಳ ವಿಶೇಷವಾದ ಕೆಲಸವನ್ನು ಇಲಿಗಳೂ ಕೂಡ ಮಾಡ್ತವೆ ಅಂತ. ಅವರೇ ಮುಂದುವರೆದು ಹೇಳಿದ್ರು, ನೋಡಿ ಯಾದಗಳ ಜೊತೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಬಿಡ್ಬೇಕು ನೀವು. ನೋಡಪ್ಪ, ನನ್ನ ಆಹಾರದ ತಂಟೆಗೆ ನೀನು ಬರಬೇಡ, ನಿನ್ನ ಆಹಾರದ ತಂಟೆಗೆ ನಾನು ಬರಲ್ಲ ಅಂತ. ಆಗ ಇಬ್ಬರೂ ಕೂಡ ಸುಖವಾಗಿ ಬದುಕಬಹುದು ಅಂತ. ಎಲ್ಲವೂ ನನಗೆ ಅಂತ ಆಲೋಚನೆ ಮಾಡೋದಕ್ಕಿಂತ ನಿಸರ್ಗದಲ್ಲಿ ಎಲ್ಲರೂ ಜೊತೆಯಾಗಿ ಬದುಕೋಣ ಅನ್ನುವಂತಹ ಆಲೋಚನೆ ಮಾಡಿದ್ರೆ ವ್ಯವಸಾಯದಲ್ಲಿ ಸುಖ, ನೆಮ್ಮದಿ, ಆದಾಯ ಎಲ್ಲವನ್ನೂ ಕೂಡ ಕಾಣಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳು ಗಮನಿಸಿ, ಸಂಜೆ 6:50ಕ್ಕೆ ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ನಿಖರ ಕೃಷಿ ಕುರಿತು ಸಂವಾದವಿದೆ. ಭಾಗವಹಿಸುವವರು ಬೆಂಗಳೂರಿನ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ವಿಜ್ಞಾನಿಗಳಾದ ಡಾ ಕೆ ಪದ್ಮನಾಭ ಮತ್ತು ಡಾ ಆರ್ ಎಲ್ ರಘುನಾಥ ರೆಡ್ಡಿ.
2: ಒಂದು ಹನಿ ನೀರಾವರಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು, ಮಣ್ಣಿನ ಪರೀಕ್ಷೆಯ ಅನುಗುಣವಾಗಿ ನಾವು ಬೆಳೆಗಳಿಗೆ ರಸಗೊಬ್ಬರಗಳನ್ನು ನೀಡ್ತಕ್ಕಂಥದ್ದು, ಮಲ್ಚಸ್ಸನ್ನು ಮಾಡ್ತಕ್ಕಂಥದ್ದು, ಹಾಗೂ ತಮ್ಮ ಸ್ಮಾರ್ಟ್ಫೋನ್ಗಳಿಗೆ ಈ ಸೆನ್ಸಾರ್ಗಳನ್ನು ಕನೆಕ್ಟ್ ಮಾಡಿಕೊಂಡು ನೀರುಗಳನ್ನು ನೀಡ್ತಕ್ಕಂಥದ್ದು, GPS, GIS, ರಿಮೋಟ್ ಸೆನ್ಸಿಂಗ್ ಇಂಥಾದ ಆಧುನಿಕ ತಂತ್ರಜ್ಞಾನಗಳು ಕೂಡ ನಿಖರ ಕೃಷಿಯ ಪ್ರಮುಖ ಅಂಶಗಳು ಅಂತ ಹೇಳ್ಬೋದು.
1: ನೆನಪಿಡಿ, ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಇಂದು ಸಂಜೆ 6:50ಕ್ಕೆ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿ ಮೂಡಿಬರಲಿದೆ. ಆಕಾಶವಾಣಿ ಮೈಸೂರು, ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
3: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಸಂಸದಾ ರಾಷ್ಟ್ರೀಯ ಸಹಕಾರಿ ವಿಕಾಸ ನಿಗಮ ವಿಧೇಯಕಂ 26,000 ಸರ್ವಸಮ್ಮತ್ಯಾ ಪಾರಿತಂ. ಅನೇನ ವಿಧೇಯಕೇನ ನಿಗಮಾಯ ಸ್ವಕೀಯಾನಿ ಕಾರ್ಯಾಣಿ ಔದ್ಯೋಗಿಕ ಪಣ್ಯೇಷು ಅಪಿ ವಿಸ್ತಾರಯಿತುಂ ಅನುಮನ್ಯಂತೆ. ಅಥ ಚ ರಾಜ್ಯ ಸರ್ವಕಾರಾಃ ಸಹಕಾರಿತಾ ವಿಕಾಸ ಕಾರ್ಯೇ ಸಂಸ್ಥಾಪಿತಾಯ ಕಸ್ಮೈಶ್ಚಿತ್ ಅಪಿ ನಿಕಾಯಾಯ ಅಸ್ಯಾಃ ಸಂಸ್ಥಾಯಾಃ ವಿತ್ತೀಯ ಸಹಾಯಂ ದಾತುಂ ಅಧಿಕೃತಾಃ. ಏತದ್ ಅತಿರಿಚ್ಯ ಸಂಸದಾ ಸಂವಿಧಾನಸ್ಯ ಪ್ರಥಮ ಅನುಸೂಚ್ಯಾಂ ಕೇರಳ ಇತಿ ರಾಜ್ಯಸ್ಯ ನಾಮ ಪರಿವರ್ತ್ಯ ಕೇರಳಂ ಇತಿ ವಿಧಾ

ಮರೆಯದೆ ಕೇಳಿ ಇಂದು ಸಂಜೆ 4:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ.
3: ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಕಷ್ಟದೊಳನ್ನವ ದುಡಿವ ನೆಚ್ಚಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ
6: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
7: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
8: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
9: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
10: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದಿನಿಂದ 10 ದಿನಗಳವರೆಗೆ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ಹರ್ ಘರ್ ತಿರಂಗಾ ಅಭಿಯಾನ ನಾಡಿನ ವಿವಿಧೆಡೆ. 80th ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಜಾಥಾ. ಜಲ್ ಸಂಚಯ್ ಜನಭಾಗಿದಾರಿ. ಚಿತ್ರದುರ್ಗದಲ್ಲಿ ಇಂದು ಕ್ಯಾಚ್ ದಿ ರೈನ್ ಅಭಿಯಾನ. ಇಂದು ವಿಶ್ವ ಅಂಗಾಂಗದಾನ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಇಂದಿನಿಂದ 10 ದಿನಗಳ ಕಾಲ ನಡೆಯಲಿದೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಹಂಗಾಮಿ ವಿಧಾನಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಇಂದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಕ

0: ನಡೆಯಲಿದೆ. ನಾಳೆ ಶುಕ್ರವಾರ ನಿಗದಿತ ವೇಳಾಪಟ್ಟಿಯಂತೆ ಕಲಾಪಗಳು ನಡೆಯಲಿವೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಂಡ ಬಳಿಕ ನಡೆಯಲಿರುವ ಮೊದಲ ಅಧಿವೇಶನ ಇದಾಗಿದೆ. ರಾಜ್ಯ ವಿಧಾನಪರಿಷತ್ತಿನ 159ನೇ ಅಧಿವೇಶನದ ಹಂಗಾಮಿ ಸಭಾಪತಿಯಾಗಿ ಪುಟ್ಟಣ್ಣ ನೇಮಕಗೊಂಡಿದ್ದಾರೆ. ವಿಧಾನಪರಿಷತ್ತಿನ ಸಭಾಂಗಣದಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ಅಧಿವೇಶನದಲ್ಲಿ ಈವರೆಗೆ ಒಟ್ಟು 481 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದೆ. ಆ ಪೈಕಿ 286 ಚುಕ್ಕೆ ಗುರುತಿನ ಹಾಗೂ 195 ಚುಕ್ಕೆ ರಹಿತ ಪ್ರಶ್ನೆಗಳಾಗಿವೆ. ನಿಯಮ 72ರ ಅಡಿಯಲ್ಲಿ 31 ಸೂಚನೆಗಳು ಹಾಗೂ ನಿಯಮ 330ರ ಅಡಿಯಲ್ಲಿ 23 ಸೂಚನೆಗಳನ್ನು ಚರ್ಚೆಗೆ ಅನುಮೋದಿಸಲಾಗಿದೆ ಎಂದರು. ಕಾರ್ಯಕಲಾಪಗಳ ಸಲಹಾ ಸಮಿತಿಯ ತೀರ್ಮಾನದಂತೆ ಪ್ರಮುಖ ಸಾರ್ವಜನಿಕ ವಿಷಯಗಳ ಮೇಲೆ ಚರ್ಚೆಗಳು ನಡೆಯಲಿವೆ ಎಂದು ಪುಟ್ಟಣ್ಣ ತಿಳಿಸಿದರು. ಹರ್ ಘರ್ ತಿರಂಗಾ ಅಭಿಯಾನ 17ನೇ ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ರಾಷ್ಟ್ರಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ್ ಘರ್ ತಿರಂಗಾ ಅಭಿಯಾನ ಸಮರ್ಪಿತವಾಗಿವೆ. ದೇಶಭಕ್ತಿ ಹಾಗೂ ರಾಷ್ಟೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ.
1: 15 ಅಗಸ್ಟ್ ಆನ್ ಬಾನ್ ಶಾನ್ ಸೆ ಮನಾಯೆ, ಸ್ವಾತಂತ್ರ್ಯ ಸೇನಾನಿಯೋ ಕೋ ಶ್ರದ್ಧಾಂಜಲಿ ದೇ, ವಿಕಸಿತ ಭಾರತ ಕಾ ಸಂಕಲ್ಪ ಲೇ. ಹರ್ ಘರ್ ತಿರಂಗ, ಘರ್ ಘರ್ ತಿರಂಗ, ಹರ್ ಮನ್ ತಿರಂಗ. ಆಯೇ ಹರ್ ಘರ್ ಪರ್ ತಿರಂಗಾ ಲಹರಾಯಿ.
0: ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಕೇಂದ್ರಗಳು ತಯಾರಿಸಿದ ಖಾದಿ ರಾಷ್ಟ್ರಧ್ವಜಗಳನ್ನೇ ಬಳಸುವಂತೆ ಧಾರವಾಡದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರದ ಅಧ್ಯಕ್ಷ ಡಾ ಸಂಜೀವ್ ಕುಲಕರ್ಣಿ ಮನವಿ ಮಾಡಿದ್ದಾರೆ.
2: ನಾವು ಮತ್ತೊಮ್ಮೆ ಬಹಳ ಸಂತೋಷದಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವವರಿದ್ದೇವೆ. ಸಹಜವಾಗಿಯೇ ಈ ಸಂದರ್ಭದಲ್ಲಿ ನಾವು ಭಾರತೀಯರೆಲ್ಲರೂ ನಮ್ಮ ನಮ್ಮ ಮನೆಗಳಲ್ಲಿ, ಕಚೇರಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಧ್ವಜಾರೋಹಣವನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ಪಾವಿತ್ರ್ಯದಿಂದ ಮಾಡುತ್ತೇವೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಅನೇಕರು ಈ ಸಂದರ್ಭದಲ್ಲಿ ಪ್ಲಾಸ್ಟಿಕ್ನಿಂದ ಮಾಡಿದಂತಹ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿರುವುದು ಮತ್ತು ವಾಹನಗಳಲ್ಲಿ ತೆಗೆದುಕೊಂಡು ಹೋಗುತ್ತಿರುವುದನ್ನು ನಾವು ನೋಡುತ್ತೇವೆ. ದಯಮಾಡಿ ಈ ಸಲ ಪ್ಲಾಸ್ಟಿಕ್ ಧ್ವಜಗಳಿಗೆ ನಾವು ಅವಕಾಶ ಕೊಡುವುದು ಬೇಡ. ಪ್ಲಾಸ್ಟಿಕ್ ಎಂಬುದು ಪರಿಸರ ಸ್ನೇಹಿ ವಸ್ತುವಲ್ಲ. ನಾವೆಲ್ಲರೂ ಬಹಳ ಕಾಳಜಿಯಿಂದ ಖಾದಿಯಿಂದ ಮಾಡಿದಂತಹ ಧ್ವಜಗಳನ್ನೇ ಬಳಸೋಣ. ಖಾದಿ ಎಂಬುದು ಪರಿಸರ ಸ್ನೇಹಿ ಬಟ್ಟೆ, ಅದು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಡುವಂಥದ್ದು. ಖಾದಿ ಎಂಬುದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಲಾಂಛನವೂ ಆಗಿತ್ತು.
0: ಆಗಸ್ಟ್ 15 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಪೂರ್ವಭಾವಿಯಾಗಿ ಬೆಳಗಾವಿಯ ಮರಾಠಾ ಲಘು ಪದಾತಿ ದಳದ ಸೈನಿಕರು ಸೈಕಲ್ ಜಾಥಾ ಕೈಗೊಂಡರು. ಮರಾಠಾ ಲೈಟ್ ಇನ್ಫಂಟ್ರಿ ಕಮಾಂಡರ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿ ತಾವು ಪಾಲ್ಗೊಂಡರು. ಬೆಳಗಾವಿ ನಗರದ ಪ್ರಮುಖ ರಸ್ತೆ ಮೂಲಕ 20 ಕಿಲೋಮೀಟರ್ ದೂರದ ಐತಿಹಾಸಿಕ ಯಳ್ಳೂರು ಕೋಟೆಯಲ್ಲಿ ರಾಷ್ಟ್ರಧ್ವಜದ ಮೆರವಣಿಗೆಯೊಂದಿಗೆ ಜಾಥಾ ಸಮಾರೋಪಗೊಂಡಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯಾಯ, ಸಶಸ್ತ್ರ ಪಡೆಗಳು ಮತ್ತು ಯುವ ಪೀಳಿಗೆ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ತಂಬಾಕು ಮತ್ತು ನಿಕೋಟಿನ್ ಯುಕ್ತ ಗುಟಿಕಾ ಹಾಗೂ ಪಾನ್ ಮಸಾಲಾ ಉತ್ಪಾದನೆ, ಶೇಖರಣೆ, ವಿತರಣೆ ಮತ್ತು ಮಾರಾಟವನ್ನು 1 ವರ್ಷ ನಿಷೇಧಿಸಿ ಆದೇಶಿಸಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ವಿಜ್ಞಾನಗಳ ಆಸ್ಪತ್ರೆ ಹಾಗೂ ಸಂಶೋಧನಾ ಸಂಸ್ಥೆ ರೇಡಿಯೋಥೆರಪಿ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂಜಿ ಗಿರಿಯಪ್ಪಗೌಡರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿ, ಸರ್ಕಾರದ ಈ ನಿರ್ಧಾರ ಯುವಜನರನ್ನು ಕ್ಯಾನ್ಸರ್ ಸೇರಿದಂತೆ ಇತರೆ ಗಂಭೀರ ಕಾಯಿಲೆಗಳಿಂದ ದೂರ ಮಾಡಿ ಕಾಲಕ್ರಮದಲ್ಲಿ ಮಾನವ ಸಂಪನ್ಮೂಲವಾಗಿ ರೂಪಿಸಲಿದೆ ಎಂದಿದ್ದಾರೆ.
6: ಕರ್ನಾಟಕ ಸರ್ಕಾರದ ಆಹಾರ ಸಂರಕ್ಷಣಾ ಕಮಿಷನರ್ ಒಳ್ಳೆ ಮಹತ್ವದ ನಿರ್ಧಾರವನ್ನ ಮಾಡಿದ್ದಾರೆ. ಮುಂದಿನ ಒಂದು ವರ್ಷದವರೆಗೆ ಕರ್ನಾಟಕದಲ್ಲಿ ಟೊಬ್ಯಾಕೋ ಪ್ರಾಡಕ್ಟ್ಸ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಇದು ಬಹಳ ಪ್ರಾಮುಖ್ಯವಾದಂತ ಒಂದು ಒಳ್ಳೆ ನಿರ್ಧಾರ ಅಂತ ನಾನು ಕರ್ನಾಟಕದ ಜನತೆ ಪರವಾಗಿ ತಮಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸಾಕಷ್ಟು ಯುವಕರನ್ನ ನಾವು ತಂಬಾಕುನ ಸೇವನೆಯಿಂದ ಆಗುವಂತಹ ಕ್ಯಾನ್ಸರ್ಗಳನ್ನ ನೋಡ್ತಾ ಇದ್ವಿ. ತಂಬಾಕಿನಿಂದ ಆಗುವಂತಹ ಕ್ಯಾನ್ಸರ್ಗಳನ್ನ ಡೆಫಿನೆಟ್ ಆಗಿ ತಡೆಗಟ್ಟಬಹುದು ಅಂತ ನನ್ನ ಒಂದು ಆಸೆ. ತಂಬಾಕಿನಿಂದ ಬರೀ ಕ್ಯಾನ್ಸರ್ ಅಂತ ಅಷ್ಟೇ ಅಲ್ಲ, ಸ್ಟ್ರೋಕ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಬಿಪಿ ಆಗಿರ್ಬೋದು, ಇದೆಲ್ಲ ಕಾಯಿಲೆಗಳಿಗೂ ಕೂಡ ಒಳ್ಳೆ ನಿರ್ಧಾರ. ಟೊಬ್ಯಾಕೋವನ್ನ ಯಾವಾಗ್ಲೂ ಬ್ಯಾನ್ ಮಾಡಬೇಕಾಗಿತ್ತು, ಅಟ್ ಲೀಸ್ಟ್ ಸರ್ಕಾರ ಬ್ಯಾನ್ ಮಾಡಿ ಒಂದು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ. ಅದಕ್ಕೆ ನಾನು ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ.
0: ಕೇಂದ್ರ ಜಲಶಕ್ತಿ ಸಚಿವಾಲಯ ಸಂಚಾಲಿತ ಜಲ್ ಸಂಚಯ್ ಜನಭಾಗಿದಾರಿ ಉಪಕ್ರಮದಡಿ ಕ್ಯಾಚ್ ದಿ ರೈನ್ ಅಭಿಯಾನ ಇಂದು ಬೆಳಗ್ಗೆ 10 ಗಂಟೆಗೆ ಚಿತ್ರದುರ್ಗ ನಗರದ ಹಳೆ ಮಾಧ್ಯಮಿಕ ಶಾಲೆ ಆವರಣದಲ್ಲಿ ನಡೆಯಲಿದೆ. 19 ತಾರೀಕು ಬೆಳಗ್ಗೆ 11 ಗಂಟೆಗೆ ನಗರಸಭೆ ಸಭಾಂಗಣದಲ್ಲಿ ಹಿರಿಯ ಭೂವಿಜ್ಞಾನಿಗಳೊಂದಿಗೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರ ಸಂವಾದ ಜರುಗಲಿದೆ. ನಗರ ಪ್ರದೇಶದಲ್ಲಿ ನೀರಿನ ಹಿತಮಿತ ಬಳಕೆ, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ ಹಾಗೂ ಜಲಮೂಲಗಳ ಸಂರಕ್ಷಣೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕ್ಯಾಚ್ ದಿ ರೈನ್ ಅಭಿಯಾನ ಆಯೋಜಿಸಲಾಗಿದೆ ಎಂದು ನಗರಸಭೆ ಪೌರಾಯುಕ್ತರು ತಿಳಿಸಿದ್ದಾರೆ. ಇಂದು ವಿಶ್ವ ಅಂಗಾಂಗ ದಾನ ದಿನಾಚರಣೆ. ಅಂಗಾಂಗ ಮತ್ತು ಅಂಗಾಂಶ ದಾನದ ನಿರ್ಣಾಯಕ ಅಗತ್ಯದ ಬಗ್ಗೆ ಜನರಿಗೆ ಅರಿವು ಮೂಡಿಸಿ ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವುದು ಮತ್ತು ಜೀವಗಳನ್ನು ಉಳಿಸಲು ತಮ್ಮ ಅಂಗಾಂಗಗಳನ್ನು ದಾನ ಮಾಡಲು ಪ್ರೋತ್ಸಾಹಿಸುತ್ತದೆ. ಮೃತಪಟ್ಟ ಒಬ್ಬ ವ್ಯಕ್ತಿ ಪ್ರಮುಖ ಅಂಗಾಂಗಗಳ ಹಂಚಿಕೆಯ ಮೂಲಕ 8 ಜೀವಗಳನ್ನು ಉಳಿಸಬಹುದು ಮತ್ತು ಅಂಗಾಂಶ ಹಾಗೂ ಕಣ್ಣುಗಳ ದಾನ ನೀಡಿ ಅನೇಕರಿಗೆ ಸಹಾಯ ಮಾಡಬಹುದು. ಬ್ಯಾಡ್ಮಿಂಟನ್ ಮೊದಲ ಶ್ರೇಯಾಂಕದ ಆಟಗಾರ ಸುಬೋಧ್ ಸೇತಿ, ಎರಡನೇ ಶ್ರೇಯಾಂಕದ ಆಟಗಾರ ಪಿವಿ ವಿಶಾಲ್ ಅವರು ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ಮುಖ್ಯ ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ಅರ್ಹತಾ ಪಂದ್ಯದ 5ನೇ ಸುತ್ತಿನಲ್ಲಿ ಅವರು ಜಯ ದಾಖಲಿಸಿದರು. ಸಂಕ್ಷಿಪ್ತ ಸುದ್ದಿಗಳು. ಚಿತ್ರದುರ್ಗ ತಾಲೂಕು ತುರುವನೂರು ಹೋಬಳಿ ಕೂನಬೇವು ಗ್ರಾಮದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎ ಭೀಮಪ್ಪ ಅವರನ್ನು ಜಿಲ್ಲಾಡಳಿತ ಗೌರವಿಸಿತು. ವಿಜಯನಗರ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 100% ಗಣತಿ ನಮೂನೆಗಳನ್ನು ಗಣಕೀಕರಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ತಿಳಿಸಿದ್ದಾರೆ. ಧಾರವಾಡದ ಡಾ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನವನ್ನು ಶೀಘ್ರ ಸಾರ್ವಜನಿಕ ಬಳಕೆಗೆ ಮುಕ್ತಗೊಳಿಸುವುದಾಗಿ ಶಾಸಕ ಅರವಿಂದ್ ಬೆಲ್ಲದ್ ತಿಳಿಸಿದ್ದಾರೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಉಡಾನ್ ಯೋಜನೆ ಅಡಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಪ್ರಾದೇಶಿಕ ವಿಮಾನಯಾನ ಸೇವೆಗಳನ್ನು ಪುನಾರಂಭಿಸುವಂತೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಎಚ್ಐವಿ ಹಾಗೂ ಏಡ್ಸ್ ಜನಜಾಗೃತಿ ಅಭಿಯಾನಕ್ಕೆ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾ ಸನತ್ಕುಮಾರ್ ಚಾಲನೆ ನೀಡಿದರು. ಪರಿಸರ ಸ್ನೇಹಿ ಮಾದರಿಯಲ್ಲಿ ಗೌರಿ ಗಣೇಶ ಹಬ್ಬ ಆಚರಿಸುವಂತೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಧಾರವಾಡ ಜಿಲ್ಲೆಯ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 10 ದಿನಗಳವರೆಗೆ ರಾಜ್ಯ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ. ಹರ್ ಘರ್ ತಿರಂಗಾ ಅಭಿಯಾನ, ನಾಡಿನ ವಿವಿಧೆಡೆ 80ನೇ ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ, ಜಾಥಾ. ಜಲ್ ಸಂಚಯ್ ಜನಭಾಗಿದಾರಿ, ಚಿತ್ರದುರ್ಗದಲ್ಲಿ ಇಂದು ಕ್ಯಾಚ್ ದಿ ರೈನ್ ಅಭಿಯಾನ. ಇಂದು ವಿಶ್ವ ಅಂಗಾಂಗದಾನ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
7: ಸಮಯ 7:15:40. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೈಸೂರು ಅನಂತಸ್ವಾಮಿ ಅವರು ಹಾಡಿರುವ ಕೆಲವು ಕವಿತೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಮೊದಲಿಗೆ ಕೇಳಿ ಕುವೆಂಪು ಅವರ ರಚನೆ, ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು.

ಇನ್ನು ಮುಂದೆ ಕೇಳಿ. ಎದೆ ತುಂಬಿ ಹಾಡಿದೆನೋ ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು. ಡಾಕ್ಟರ್ ಜಿ ಎಸ್ ಶಿವರದ್ರಪ್ಪ ಅವರ ಕವಿತೆ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕವಿತೆ ಆವು ಈವಿನ ನಾವು ನೀವಿಗೆ ಆನುತಾನಾದ ತನನ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾಗಿ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:30 ಈಗ ಸೇವಾವಾಹಿನಿ.
1: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣ ನಗರ.
2: ಏನು ಇಬ್ರು ಬೇಜಾರಲ್ಲಿ ಕೂತಿದ್ದೀರಲ್ಲ?
3: ನಮ್ಮಿಬ್ರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ.
2: ಅಯ್ಯೋ, ಖುಷಿ ಪಡೋ ವಿಷಯ ಅಲ್ವಾ?
3: ಖುಷಿನೇ, ಆದ್ರೆ ಮನೆ ಏನೋ ಇದೆ, ಗ್ಯಾಸ್ ಕನೆಕ್ಷನ್ ಏನ್ ಮಾಡೋದು?
2: ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಅಲ್ಲಿ ಇಮಿಡಿಯೇಟ್ ಆಗಿ 10 kg ಸಿಲಿಂಡರ್ ಹೊಸ ಕನೆಕ್ಷನ್ ಸಿಗುತ್ತೆ.
3: ಸದ್ಯ ಈಗ ಸಮಾಧಾನ ಆಯ್ತು.
4: ಲಿಟಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.
0: ಸೇವಾ ವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು. ಮೈಸೂರು ನಗರಕ್ಕೆ ನೀರು ಸರಬರಾಜು ಮಾಡುವ ಹೊಂಗಳ್ಳಿ 2ನೇ ಹಾಗೂ 3ನೇ ಹಂತದ ಯಂತ್ರಾಗಾರಕ್ಕೆ ವಿದ್ಯುತ್ ಸರಬರಾಜು ಮಾಡುವ ಬೆಳಗುಳ 66/11 kV ವಿತರಣಾ ಕೇಂದ್ರದಲ್ಲಿ KPTCL ವತಿಯಿಂದ ತ್ರೈಮಾಸಿಕ ನಿರ್ವಹಣೆಯನ್ನು ಹಮ್ಮಿಕೊಂಡಿರುವುದರಿಂದ ಈ ತಿಂಗಳ 14ರಂದು ಹೊಂಗಳ್ಳಿ ನೀರು ಸರಬರಾಜು ಮಾಡುವ ಯಂತ್ರಾಗಾರಕ್ಕೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ಹೀಗಾಗಿ ದಿನಾಂಕ 14 ಮತ್ತು 15ನೇ ತಾರೀಖಿನಂದು ಸಂಪೂರ್ಣ ಪ್ರಮಾಣದಲ್ಲಿ ನೀರು ಸರಬರಾಜು ಸಾಧ್ಯವಾಗುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ವ್ಯತ್ಯಯ ಉಂಟಾಗುವ ಪ್ರದೇಶಗಳು ಹೀಗಿವೆ: CSR ಮತ್ತು HLR ಪ್ರಾಂತ್ಯಗಳು, ವಾರ್ಡ್ ನಂಬರ್ 1-7, ವಾರ್ಡ್ ನಂಬರ್ 20, 23, 38, ವಾರ್ಡ್ 42-45, ವಾರ್ಡ್ 47. ಇದಕ್ಕೆ ಸಂಬಂಧಿಸಿದ DMA ಪ್ರದೇಶಗಳಾದ ಹೆಬ್ಬಾಳ, ಕುಂಬಾರಕೊಪ್ಪಲು, ಮಂಚೇಗೌಡನಕೊಪ್ಪಲು, KG ಕೊಪ್ಪಲ್, ಮೇಟಗಳ್ಳಿ, ಲೋಕನಾಯಕನಗರ, ಬೃಂದಾವನ ಬಡಾವಣೆ, ಒಂಟಿಕೊಪ್ಪಲ್, ಪಡುವಾರಹಳ್ಳಿ, ವಿನಾಯಕನಗರ, ಮಂಡಿ ಮೊಹಲ್ಲಾ, ಲಷ್ಕರ್ ಮೊಹಲ್ಲಾ, ಶಾರದಾದೇವಿನಗರ, ಸರಸ್ವತಿಪುರಂ, ಭೋಗಾದಿ, ವಿಜಯನಗರ 1, 3ನೇ ಹಂತ, ಗೋಕುಲಂ 1, 2 ಹಾಗೂ 3ನೇ ಹಂತ,

ಶುಭೋಲಯಗಳಾದ ಆರ್ಎಂಪಿ, ಬಿಇಎಂಎಲ್, ಯಾದವಗಿರಿ, ಬನ್ನಿಮಂಟಪ, ಎಬಿಸಿ ಲೇಔಟ್, ಈರ್ನಗೆರೆ, ಸಿದ್ದಿಕಿನಗರ, ಶಿವರಾತ್ರೀಶ್ವರನಗರ, ತಿಲಕ್ನಗರ, ಬಡೇಮಕಾನ್, ಹಲೀಂನಗರ, ದೇವರಾಜ ಮೊಹಲ್ಲಾದ ಕೆಲವು ಪ್ರದೇಶಗಳು, ಎನ್ಆರ್ ಮೊಹಲ್ಲಾದ ಕೆಲವು ಪ್ರದೇಶಗಳು, ನಜರ್ಬಾದ್ ಮೊಹಲ್ಲಾ, ವಿದ್ಯಾರಣ್ಯಪುರಂ, ಕೃಷ್ಣಮೂರ್ತಿಪುರಂ, ಜನತಾನಗರ, ಕೆಎಚ್ಬಿ ಕಾಲೋನಿ, ಹೂಟಗಳ್ಳಿ ಹಾಗೂ ವಿಜಯನಗರ ಎರಡನೇ ಹಂತ ಹಾಗೂ ಇನ್ನಿತರ ಕೆಲವು ಪ್ರದೇಶಗಳು. ನೀರು ಬಂದ ವೇಳೆಯಲ್ಲಿ ಸಾರ್ವಜನಿಕರು ನೀರನ್ನು ಶೇಖರಿಸಿಕೊಂಡು ಮೈಸೂರು ಮಹಾನಗರ ಪಾಲಿಕೆಯೊಂದಿಗೆ ಸಹಕರಿಸಬೇಕೆಂದು ನೀರು ಸರಬರಾಜು ಮತ್ತು ಒಳಚರಂಡಿ ಪಶ್ಚಿಮ ವಿಭಾಗ ಮೈಸೂರು ಮಹಾನಗರ ಪಾಲಿಕೆಯ ಕಾರ್ಯಪಾಲಕ ಅಭಿಯಂತರವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ವತಿಯಿಂದ ನೇರ ಸಂದರ್ಶನವನ್ನು ನಡೆಸಲಾಗುತ್ತಿದ್ದು, ಮೈಸೂರಿನ ಹೆಸರಾಂತ ಫ್ಲಾನ್ಸಿ ಇಂಡಿಯಾ ಹೈ ಪರ್ಫಾರ್ಮೆನ್ಸ್ ಮೆಟೀರಿಯಲ್ಸ್ ಪ್ರೈವೇಟ್ ಲಿಮಿಟೆಡ್ನವರು ಸಂಸ್ಥೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ನೇರ ಸಂದರ್ಶನದ ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ಳಲಿದ್ದಾರೆ. ನೇಮಕಾತಿ ನಡೆಯುವ ದಿನಾಂಕ ಈ ತಿಂಗಳ 14ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ. ಸಿಎನ್ಸಿ, ವಿಎಂಸಿ ಮೀಲಿಂಗ್ ಆಪರೇಟರ್ ಒಟ್ಟು 35 ಹುದ್ದೆಗಳಿದ್ದು, ಐಟಿಐ ಫಿಟ್ಟರ್, ಟರ್ನರ್, ಮೆಕ್ಯಾನಿಸ್ಟ್, ಡಿಪ್ಲೊಮೊ ಮೆಕ್ಯಾನಿಸ್ಟ್ನಲ್ಲಿ ತೇರ್ಗಡೆ ಹೊಂದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ವಯೋಮಿತಿ 18-34 ವರ್ಷಗಳು. ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಆಸಕ್ತ ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿಗಳು, ಆಧಾರ್ ಕಾರ್ಡ್, ಸ್ವವಿವರವುಳ್ಳ ಒಂದು ಬಯೋಡೇಟಾ ಪ್ರತಿಯೊಂದಿಗೆ ಫ್ಲಾನ್ಸಿ ಇಂಡಿಯಾ ಹೈ ಪರ್ಫಾರ್ಮೆನ್ಸ್ ಮೆಟೀರಿಯಲ್ಸ್ ಪ್ರೈವೇಟ್ ಲಿಮಿಟೆಡ್, ಫ್ಲಾಟ್ ನಂಬರ್ 311, ಹೆಬ್ಬಾಳು ಕೈಗಾರಿಕಾ ಪ್ರದೇಶ, ಮೇಟಗಳ್ಳಿ, ಮೈಸೂರು, ಇಲ್ಲಿ ಹಾಜರಾಗಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 9606-96-52-07 ಮತ್ತೊಮ್ಮೆ ಕೇಳಿ, 9606-96-52-07 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು, ಸಮಯ 7:34 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ. ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ನ ಉಭಯ ಸದನಗಳು ಅನುಮೋದನೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ರಾಷ್ಟ್ರಪತಿ ಅವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ. ಹಾಗೂ ಮುಂದಿನ ತಿಂಗಳು ನವದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ ಟಿ20 ಸರಣಿ. ಬಿಸಿಸಿಐ ಹಾಗೂ ಎಸಿಬಿ ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ವಾರ್ತೆಗಳ ವಿವರ. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026ನ್ನು ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ಉಲ್ಲೇಖಿಸಲು ಸಂಸತ್ತಿನ ಎರಡೂ ಸದನಗಳು ಅನುಮೋದನೆ ನೀಡಿವೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2010ನ್ನು ಮತ್ತಷ್ಟು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ವಿದೇಶಿ ಕೊಡುಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವುದು ಈ ಮಸೂದೆಯ ಉದ್ದೇಶವಾಗಿದೆ. ವಿಶಾಲ ಸಮಾಲೋಚನೆಗಾಗಿ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡ ಜೆಪಿಸಿಗೆ ಮಸೂದೆಯನ್ನು ಉಲ್ಲೇಖಿಸಲು

0: 10 ಸದಸ್ಯರನ್ನು ಜಂಟಿ ಸಮಿತಿಗೆ ನಾಮನಿರ್ದೇಶನ ಮಾಡುವ ಪ್ರಸ್ತಾವನೆಯನ್ನು ರಾಜ್ಯಸಭೆಯು ಸಹ ಅನುಮೋದಿಸಿದೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ NCSC 2024-25 ಸಾಲಿನ ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ರಕ್ಷಣೆಗಳು ಮತ್ತು ಕಲ್ಯಾಣ ಕ್ರಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಅಸ್ತಿತ್ವದಲ್ಲಿರುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಮತ್ತು ಸುವ್ಯವಸ್ಥಿತಗೊಳಿಸುವ ಗುರಿಯನ್ನು ಹೊಂದಿರುವ ಕ್ರಮಗಳನ್ನು ರೂಪಿಸಲು ರಾಷ್ಟ್ರಪತಿಗಳು ಆಯೋಗಕ್ಕೆ ನಿರ್ದೇಶನ ನೀಡಿದರು. ಈ ವರದಿಯು ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ನಿಬಂಧನೆಗಳ ಕಾರ್ಯನಿರ್ವಹಣೆಯ ಸಮಗ್ರ ವಿಮರ್ಶೆಯನ್ನು ಪ್ರಸ್ತುತಪಡಿಸುತ್ತದೆ. ಪರಿಶಿಷ್ಟ ಜಾತಿಗೆ ಕಲ್ಯಾಣ ಯೋಜನೆಗಳು ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ವ್ಯಾಪಕವಾದ ವಿಮರ್ಶೆಗಳು, ಸ್ಥಳ ಭೇಟಿಗಳು ಮತ್ತು ಸಮಾಲೋಚನೆಗಳಿಂದ ನಡೆದ ಪ್ರಮುಖ ಸಂಶೋಧನೆಗಳನ್ನು ವರದಿ ಒಳಗೊಂಡಿದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಹಾಗೂ ಪ್ರಶಸ್ತಿಗಳನ್ನು 115 ಹೆಚ್ಚು ಕಲಾವಿದರಿಗೆ ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಸಂಸ್ಕೃತಿ ರಾಜ್ಯ ಸಚಿವ ರಾವ್ ಇಂದರ್ಜಿತ್ ಸಿಂಗ್ ಉಪಸ್ಥಿತರಿರಲಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದ ಪ್ರತಿಭಟನೆಯ ಸಮಯದಲ್ಲಿ ನಡೆದ ಹಲವು ಘಟನೆಗಳ ಕುರಿತು ವಿವರವಾದ ಚರ್ಚೆಗೆ ತಾವು ಮುಕ್ತವಾಗಿದ್ದೇವೆ ಎಂದು ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಮತ್ತೊಮ್ಮೆ ಪತ್ರ ಬರೆದಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರವೇ ಚರ್ಚೆಗೆ ಸಿದ್ಧವಿದ್ದು ಉತ್ತರಗಳನ್ನು ನೀಡುತ್ತದೆ ಎಂದು ಹೇಳುತ್ತಿದ್ದರೂ ಪ್ರತಿಪಕ್ಷಗಳು ಉತ್ತರಗಳನ್ನು ಕೇಳಲು ಬಯಸದೆ ಚರ್ಚೆಯಿಂದ ಹಿಂದೆ ಸರಿಯುತ್ತಿವೆ ಎಂದು ಹೇಳಿದ್ದಾರೆ.
1: ಡಿಸ್ಕಷನ್ ಚಾಹತೆ ಪಾರ್ಲಿಮೆಂಟ್ ಮೇ ಓರ್ ಒಪೋಜಿಷನ್ ಭಾಗ ರೇ ಕಲ್ಪನಾ ಕರ್ನ ಮುಶ್ಕಿಲ್ ಹೈ ಕ್ಯೂಂಕಿ ಪಾರ್ಲಿಮೆಂಟ್ ಡೆಮೋಕ್ರೆಸಿ ಮೇ ಒಪೋಜಿಷನ್ ಪಾರ್ಟಿ ಡಿಸ್ಕಷನ್ ಕೇ ಲಿಯೆ ಡಿಮಾಂಡ್ ಕರ್ತೆ ಹೈ ಓರ್ ಸರ್ಕಾರ ಜವಾಬ್ ದೇತೆ ಹೈ ಯಹಾಂ ತೋ ಸರ್ಕಾರ ಖುದ್ ಹಿ ಕಹ ರಹೇ ಹೈ ಕಿ ಹಮ್ ಡಿಸ್ಕಷನ್ ಕರೆಂಗೆ ಜವಾಬ್ ದೇಂಗೆ ಓರ್ ಒಪೋಜಿಷನ್ ಜವಾಬ್ ಸುನ್ನಾ ನಹೀ ಚಾಹತೆ ಓರ್ ಭಾಗ ರಹೇ ಹೈ ಐಸಾ ಪರಿಸ್ಥಿತಿ ಆಪ್ ಕಲ್ಪನಾ ಕರ್ ಸಕ್ತೆ ಹೈ ಲೋಕತಂತ್ರ ಕೇ ಲಿಯೆ ಠೀಕ್ ನಹೀ ಹೈ.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಅಪ್ಲಿಕೇಶನ್ ಅನ್ನು ಲೋಕಾರ್ಪಣೆ ಮಾಡಿದರು. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಗ್ರಂಥಾಲಯಗಳನ್ನು ಸಂಯೋಜಿಸಲು ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಷ್ಟ್ರೀಯ ಗ್ರಂಥಾಲಯ ದಿನವಾಗಿ ಆಚರಿಸಲಾಗುವ ಪದ್ಮಶ್ರೀ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನಾಚರಣೆಯಂದು ಈ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ. ಮಕ್ಕಳು ಓದಲು ಮತ್ತು ಕಲಿಯಲು ಪ್ರೋತ್ಸಾಹಿಸಲು ಪ್ರತಿ ಗ್ರಾಮದಲ್ಲಿ ಮುಖ್ಯವಾಗಿ ಶಾಲೆಗಳ ಬಳಿ ಗ್ರಂಥಾಲಯವನ್ನು ಸ್ಥಾಪಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು. ಸುಮಾರು 63 ಗ್ರಾಮ ಗ್ರಂಥಾಲಯಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದ್ದು 752 ಗ್ರಂಥಾಲಯಗಳನ್ನು ಈಗ ಅಪ್ಲಿಕೇಶನ್ ಮೂಲಕ ಸಂಪರ್ಕಿಸಲಾಗಿದೆ. ಸುಮಾರು 280,000 ಪುಸ್ತಕಗಳನ್ನು ಹೊಂದಿರುವ 4 ಗ್ರಂಥಾಲಯಗಳನ್ನು ಗ್ರಾಮೀಣ ಗ್ರಂಥಾಲಯಗಳೊಂದಿಗೆ ಸಂಪರ್ಕಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಂಸತ್ತು ರಾಷ್ಟ್ರೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದೆ. ಈ ಮಸೂದೆಯು ನಿಗಮಕ್ಕೆ ಕೈಗಾರಿಕಾ ಸರಕುಗಳ ಕ್ಷೇತ್ರದಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುಮತಿಸುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಯಾವುದೇ ಸಂಸ್ಥೆಗೆ ನಿಗಮದಿಂದ ಧನಸಹಾಯವನ್ನು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅನುಮತಿ ನೀಡುತ್ತದೆ. ಸಂಸತ್ತು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಸಹ ಅಂಗೀಕರಿಸಿದೆ. ಸಂವಿಧಾನದ ಮೊದಲ ಪರಿಚ್ಛೇದದಲ್ಲಿ ಕೇರಳಂ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆಯು ಪ್ರಸ್ತಾಪಿಸುತ್ತದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಚಿವಾಲಯದ ಹಿರಿಯ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆಯನ್ನು 2026-27 2030-31 ಮುಂದುವರಿಸುವ ಪ್ರಸ್ತಾವನೆಯನ್ನು ಚರ್ಚಿಸಲು ಸಭೆಯನ್ನು ಕರೆಯಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಸಭೆಯಲ್ಲಿ ಯೋಜನೆಯ ಪ್ರಮುಖ ಅಂಶಗಳು ಮತ್ತು ದೇಶಾದ್ಯಂತ ವಿದ್ಯಾರ್ಥಿಗಳನ್ನು ಬೆಂಬಲಿಸಲು ಅದರ ನಿರಂತರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆದವು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ಪೂರಕ ಪರೀಕ್ಷೆಯ 2026 ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು

0: ಡಿಜಿಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ ರಿಸಲ್ಟ್ಸ್ ಡಾಟ್ ಡಿಜಿಲಾಕರ್ ಡಾಟ್ ಜಿಒವಿ ಡಾಟ್ ಐಎನ್ನಲ್ಲಿ ಪರಿಶೀಲಿಸಬಹುದು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಮತ್ತು ಆಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ಮುಂದಿನ ತಿಂಗಳು 13-17ರವರೆಗೆ ದೆಹಲಿಯ ಅರುಣ್ ಜೇಟ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಟಿ20 ಅಂತಾರಾಷ್ಟ್ರೀಯ ಸರಣಿಯನ್ನು ಆಯೋಜಿಸಲಿವೆ. ಈ ಸರಣಿಯು ಆಫ್ಘಾನಿಸ್ತಾನದ ಭವಿಷ್ಯದ ಪ್ರವಾಸದ ಕಾರ್ಯಕ್ರಮದ ಭಾಗವಾಗಿದೆ. ಆಫ್ಘಾನಿಸ್ತಾನದಲ್ಲಿ ಕ್ರಿಕೆಟ್ ಬೆಳವಣಿಗೆಯನ್ನು ಬೆಂಬಲಿಸಲು ಮತ್ತು ತನ್ನ ಆಟಗಾರರಿಗೆ ಉನ್ನತ ಮಟ್ಟದಲ್ಲಿ ಸ್ಪರ್ಧಿಸಲು ಅವಕಾಶಗಳನ್ನು ಒದಗಿಸಲು ಬಿಸಿಸಿಐ ಬದ್ಧವಾಗಿದೆ ಎಂದು ಬಿಸಿಸಿಐ ಅಧ್ಯಕ್ಷ ಮಿಥುನ್ ಮನ್ಹಾಸ್ ಹೇಳಿದ್ದಾರೆ. ಕೆನಡಿಯನ್ ಓಪನ್ ಟೆನಿಸ್ನಲ್ಲಿ ಪುರುಷರ ಮತ್ತು ಮಹಿಳೆಯರ ಸೆಮಿಫೈನಲ್ ಪಂದ್ಯಗಳ ಪಟ್ಟಿ ಅಧಿಕೃತವಾಗಿ ಅಂತಿಮಗೊಂಡಿದೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಫೈನಲ್ನಲ್ಲಿ ಸ್ಥಾನ ಪಡೆಯಲು ಟೊರೆಂಟೋದಲ್ಲಿ ನಡೆಯುವ ಪಂದ್ಯದಲ್ಲಿ ಪೋಲೆಂಡ್ನ 7ನೇ ಶ್ರೇಯಾಂಕದ ಇಗಾ ಶ್ವಿಯಾಂಟೆಕ್ ಉಕ್ರೇನ್ನ 9ನೇ ಶ್ರೇಯಾಂಕದ ಎಲಿನಾ ಸ್ವಿಟೋಲಿನಾ ಅವರನ್ನು ಎದುರಿಸಲಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಶ್ವಿಯಾಂಟೆಕ್ ಅವರು 15ನೇ ಶ್ರೇಯಾಂಕದ ಡಯಾನಾ ಸ್ನೈಡರ್ ಅವರನ್ನು 6-2, 6-1 ಸೆಟ್ಗಳಿಂದ ಸೋಲಿಸಿದರೆ ಸ್ವಿಟೋಲಿನಾ ಅವರು ರಷ್ಯಾದ ಎಕಟೆರಿನಾ ಅಲೆಕ್ಸಾಂಡ್ರೋವಾ ಅವರನ್ನು 3-6, 6-0, 6-3 ಸೆಟ್ಗಳಿಂದ ಪರಾಭವಗೊಳಿಸಿದರು. ಬಂಗಾಳಕೊಲ್ಲಿಯ ಉತ್ತರ ಭಾಗದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣವಾಗಿದೆ. ಇದರ ಪರಿಣಾಮವಾಗಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಗಂಗಾ ನದಿಯಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಐಎಂಡಿ ತಿಳಿಸಿದೆ. ಕರ್ನಾಟಕ, ಪೂರ್ವ ಉತ್ತರ ಪ್ರದೇಶ, ಗುಜರಾತ್, ತಮಿಳುನಾಡು, ಕಾರೈಕಲ್, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕೇರಳ, ಗೋವಾ ಮತ್ತು ರಾಜಸ್ಥಾನಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಧ್ಯ ಮಹಾರಾಷ್ಟ್ರ, ಉತ್ತರಾಖಂಡ ಮತ್ತು ಭಾರತದ ಈಶಾನ್ಯ ಭಾಗಗಳಲ್ಲಿ ಈ ತಿಂಗಳ 15ರವರೆಗೆ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಪಂಜಾಬ್ನಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಗೆ ಮುಂದಿನ ತಿಂಗಳ 17ನೇ ತಾರೀಖಿನವರೆಗೆ ವಿಚಾರಣೆಗೆ ತಡೆ ನೀಡಿದೆ. ಕಳೆದ ತಿಂಗಳು 19ರಂದು ಪಂಜಾಬ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿಗಾಗಿ ನಡೆಸಲಾದ ಲಿಖಿತ ಪರೀಕ್ಷೆಯನ್ನು ರದ್ದುಗೊಳಿಸುವಂತೆ ಕೋರಿ ಕೇಶವ್ ಕಾಂಬೋಜ್ ಮತ್ತು ಇತರರು ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ ನ್ಯಾಯಮೂರ್ತಿ ಸಂದೀಪ್ ಮೌದ್ಗಿಲ್ ಈ ತಡೆಯಾಜ್ಞೆ ನೀಡಿದ್ದಾರೆ. ಈ ಪರೀಕ್ಷೆಯು ಸುಸಂಘಟಿತ ವಂಚನೆ ಜಾಲದಿಂದ ಕಲುಷಿತಗೊಂಡಿದೆ ಎಂದು ಅರ್ಜಿಯಲ್ಲಿ ವಾದಿಸಲಾಗಿತ್ತು. ಕಳೆದ ತಿಂಗಳ 28ರಂದು ಹೊರಡಿಸಿದ ಮಧ್ಯಂತರ ಆದೇಶದಲ್ಲಿ ಮುಂದಿನ ಆಯ್ಕೆ ಪ್ರಕ್ರಿಯೆಯು ಈ ಪ್ರಸ್ತುತ ಅರ್ಜಿಯ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂದು ನ್ಯಾಯಾಲಯ ಆದೇಶಿಸಿತ್ತು. ಈ ವಾರ್ತೆಗಳನ್ನು ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026ಕ್ಕೆ ಸಂಸತ್ತಿನ ಉಭಯ ಸದನಗಳು ಅನುಮೋದನೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ರಾಷ್ಟ್ರಪತಿ ಅವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ ಹಾಗೂ ಮುಂದಿನ ತಿಂಗಳು ನವದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ ಟಿ20 ಸರಣಿ, ಬಿಸಿಸಿಐ ಹಾಗೂ ಎಸಿಬಿ ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಗಂಟೆಗೆ.
1: ಸಮಯ ಸರಿಯಾಗಿ 7:45. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು, ಮಗ್ಗದ ಮನೆ ಮೈಸೂರು ರಾಮಕೃಷ್ಣ ನಗರ.
3: ಕಂಗ್ರಾಟ್ಸ್ ಕಣೇ, MBBS ಸೀಟ್ ಸಿಕ್ಕಿದ್ಯಂತೆ.
4: ಥ್ಯಾಂಕ್ ಯು.
3: ಅರೆ, ಖುಷಿ ಆಗಿರೋ ಬದಲು ಯಾಕೆ ಇಷ್ಟು ಬೇಜಾರಾಗಿದ್ಯಾ?
4: ಅಪ್ಪ ಮನೆ ಮಾಡ್ಕೊಡ್ತಾರಂತೆ, ನಾನೇ ಅಡಿಗೆ ಮಾಡ್ಕೋಬೇಕು. ಈ ಟೈಮ್ ನಲ್ಲಿ ಗ್ಯಾಸ್ ಗೆ ಏನ್ ಮಾಡೋದು?
3: ಅಯ್ಯೋ ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಲಿಟಲ್ ಗ್ಯಾಸ್ ನಲ್ಲಿ ಈಗ 10 kg ಸಿಲಿಂಡರ್ ಕನೆಕ್ಷನ್ ಸಿಗುತ್ತೆ.
5: ಲಿಟಲ್ ಗ್ಯಾಸ್ ಕಂಪನಿ, ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.

ಮಂತ್ರಾಲಯ ಮಹಾತ್ಮೆ ಚಿತ್ರಕ್ಕಾಗಿ ಪಿಪಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ. ಗೀತೆ ಬರೆದವರು ಜಿವಿ ಅಯ್ಯರ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸಂಗಡಿಗರೊಂದಿಗೆ ಅನಿರುದ್ಧ ಶಾಸ್ತ್ರಿ ಅವರು ಹಾಡಿರುವ ಹಯಗ್ರೀವ ಚಿತ್ರದ ಹಾಡು. ನಾಗಾರ್ಜುನ್ ಶರ್ಮಾ ಅವರು ಬರೆದಿರುವ ಗೀತೆಗೆ ಸಂಗೀತ ಜುಡಾ ಸ್ಯಾಂಡಿ ಅವರದ್ದು.

0: ಆಕರ್ಷಕ ಸೀರೆ ಮತ್ತು ಉಪಸಾಧನಗಳು. ಮಗ್ಗದ ಮನೆ, ಮೈಸೂರು, ರಾಮಕೃಷ್ಣನಗರ. ಮಗ್ಗದ
1: ಮನೆ. ಏನು ಇಬ್ರು ಬೇಜಾರಲ್ಲಿ ಕೂತಿದ್ದೀರಲ್ಲ?
2: ನಮ್ಮಿಬ್ರಿಗೆ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿದೆ.
1: ಅಯ್ಯೋ, ಖುಷಿ ಪಡೋ ವಿಷಯ ಅಲ್ವಾ?
2: ಖುಷಿನೇ, ಆದ್ರೆ ಮನೆ ಏನೋ ಇದೆ, ಗ್ಯಾಸ್ ಕನೆಕ್ಷನ್ ಏನ್ ಮಾಡೋದು?
1: ಅಷ್ಟೇನಾ, ಲಿಟಲ್ ಗ್ಯಾಸ್ ಇದೆಯಲ್ಲ, ಅಲ್ಲಿ ಇಮಿಡಿಯೇಟ್ ಆಗಿ 10 kg ಸಿಲಿಂಡರ್ ಹೊಸ ಕನೆಕ್ಷನ್ ಸಿಗುತ್ತೆ.
2: ಸದ್ಯ ಈಗ ಸಮಾಧಾನ ಆಯ್ತು.
3: ಲಿಟಲ್ ಗ್ಯಾಸ್ ಕಂಪನಿ, ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು.

ಸಂಗಡಿಗರೊಂದಿಗೆ ಸಂಗೀತಾ ಕಟ್ಟಿಯವರು ಹಾಡಿರುವ ಶ್ರಾವಣ ಸಂಜೆ ಚಿತ್ರದ ಹಾಡೋ. ಆರ್ ಎನ್ ಜಯಗೋಪಾಲ್ ಗೀತೆ ಬರೆದಿದ್ದಾರೆ. ಉಪೇಂದ್ರ ಕುಮಾರ್ ಅವರ ಸ್ವರ ಕಲ್ಪನೆ ಇದೆ.

ಕೇಳು, ರೈಲಿಗೊಂದು ಗಾಡು ಈ ನಮ್ಮ ಮೇಡಂ ಮೇಡಂ ಸಿಟಿ ಊದಲು ಹೊರ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಸೃಷ್ಟಿ ಶಾಮನೂರು ಅವರು ಹಾಡಿರುವ ಆಪಲ್ ಕಟ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಚೇತನ್ ಪಡುಕೋಣೆ ಅವರದ್ದು, ಸಂಗೀತ ನೀಡಿದ್ದಾರೆ ವೀರ್ ಸಮರ್ಥ್.

0: ಆತ್ಮೀಯ ಕೇಳುಗರೇ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ನೇರ ಫೋನ್ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582, 251-5089, ಮೈಸೂರಿನ ಎಸ್ಟಿಡಿ ಕೋಡ್ 0821. ನೆನಪಿಡಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಕರೆ ಮಾಡಿ ಭಾಗವಹಿಸ್ತಿರಲ್ಲ.
1: ಲವ್ ಮಾಕ್ಟೇಲ್ 3 ಚಿತ್ರಕ್ಕಾಗಿ ಶಶಾಂಕ್ ಅವರು ಬರೆದಿರುವ ಗೀತೆ. ಗೀತೆಯನ್ನು ಸಂಗೀತ ಕೆಳಬಡಿಸಿ ಹಾಡಿದ್ದಾರೆ ನಕುಲ್ ಅಭಯಂಕರ್.

0: ಆತ್ಮೀಯ ಶ್ರೋತೃಗಳೇ, ಇಂದು ಸಂಜೆ 4:30 ಪ್ರಸಾರವಾಗಲಿರುವ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಗೀರ್ವಾಣವಾಣಿ ಪ್ರಸ್ತುತ ದಿನಮಾನದಲ್ಲಿ ಸಂಸ್ಕೃತ ಭಾಷೆಯ ಪ್ರಾಮುಖ್ಯತೆ ಮತ್ತು ಅವಶ್ಯಕತೆ ಕುರಿತಾದ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ವಿದ್ವಾನ್ ಕಿರಣ್ ಪಿ ಕೌಶಿಕ್.
1: ದಟ್ ಅನ್ನುವಂತಹ ಪದ ಇಂಗ್ಲಿಷ್ ಅಲ್ಲಿ ಏನಿದೆಯೋ ಅದು ತತ್ ಅನ್ನುವಂತಹ ಸಂಸ್ಕೃತ ಪದದಿಂದನೇ ಬಂದಿರೋದು. ಈ ರೀತಿ ಅನೇಕ ಪದಗಳು ಸಂಸ್ಕೃತದ ಮೂಲವೇ ಆಗಿರೋದ್ರಿಂದ ಭಾಷಾ ತಜ್ಞರು ಸಂಸ್ಕೃತವನ್ನ ಬಳಸ್ತಾ ಇದ್ದಾರೆ.
0: ಮರೆಯದೇ ಕೇಳಿ ಇಂದು ಸಂಜೆ 4:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಅನುರಾಧ ಭಟ್ ಅವರು ಹಾಡಿರುವ ಮೆಜೆಸ್ಟಿಕ್ 2 ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ದಿಲೀಪ್ ಶರ್ಮಾ ಅವರದ್ದು, ಸಂಗೀತ ನೀಡಿದ್ದಾರೆ ವಿನು ಮನಸ್ಸು.

0: ಮೂರು ಕಾಲೇಜ್ನಲ್ಲಿ.
1: ಚಿಂತಿಸ್ಬೇಡಿ,
0: ಫೀಸ್ ನೋಡು.
2: ಏನ್ ಸಮಾಚಾರ?
3: ಏನಾಯ್ತು?
1: ಫೀಸ್ನ ಟೆನ್ಷನ್.
2: ರಾಹುಲ್ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
4: RBI ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ವಿ ಮನೋಹರ್ ಅವರು ಗೀತೆ ಬರೆದು ಸಂಗೀತ ಕೇಳಪಡಿಸಿರುವ ಮುಂಗಾರಿನ ಮಿಂಚು ಚಿತ್ರದ ಹಾಡು. ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸೌಮ್ಯ ಹಾಗೂ ಚಂದ್ರಿಕಾ ಗುರುರಾಜ್.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
1: ಇಂದು ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ನಿಖರ ಕೃಷಿ ಕುರಿತು ಸಂವಾದವಿದೆ. ಭಾಗವಹಿಸುವವರು ಬೆಂಗಳೂರಿನ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರದ ವಿಜ್ಞಾನಿಗಳಾದ ಡಾ ಕೆ ಪದ್ಮನಾಭ ಮತ್ತು ಡಾ ಆರ್ಎಲ್ ರಘುನಾಥ್ ರೆಡ್ಡಿ. ಕಾರ್ಯಕ್ರಮ ಪ್ರಸ್ತುತಿ ಎನ್ ಕೇಶವಮೂರ್ತಿ.
3: ಒಂದು ಹನಿ ನೀರಾವರಿಯನ್ನು ಅಳವಡಿಸ್ಕೊಳ್ತಕ್ಕಂಥದ್ದು, ಮಣ್ಣಿನ ಪರೀಕ್ಷೆ ಅನುಗುಣವಾಗಿ ನಾವು ಬೆಳೆಗಳಿಗೆ ರಸಗೊಬ್ಬರಗಳನ್ನು ನೀಡ್ತಕ್ಕಂಥದ್ದು, ಮಲ್ಚಸ್ ಅನ್ನು ಮಾಡ್ತಕ್ಕಂಥದ್ದು, ಹಾಗೂ ತಮ್ಮ ಸ್ಮಾರ್ಟ್ ಫೋನ್ಗಳಿಗೆ ಈ ಸೆನ್ಸಾರ್ಗಳನ್ನು ಕನೆಕ್ಟ್ ಮಾಡಿಕೊಂಡು ನೀರುಗಳನ್ನು ನೀಡ್ತಕ್ಕಂಥದ್ದು, GPS, GIS, ರಿಮೋಟ್ ಸೆನ್ಸಿಂಗ್ ಇಂತಹ ಆಧುನಿಕ ತಂತ್ರಜ್ಞಾನಗಳು ಕೂಡ ನಿಖರ ಕೃಷಿಯ ಪ್ರಮುಖ ಅಂಶಗಳು ಅಂತ ಹೇಳಬಹುದು.
1: ನೆನಪಿಡಿ, ಹಣ್ಣು ಹೊನ್ನು ಬಾನುಲಿ ಸರಣಿ ಇಂದು ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಜೆ ಅನೂಪ್ ಸಿಳೀನ್ ಅವರು ಸಂಗೀತಕ್ಕೆ ಅಳವಡಿಸಿ ಹಾಡಿರುವ ಸಿದ್ಲಿಂಗು 2 ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಬರೆದಿದ್ದಾರೆ ಅರಸು ಅಂತಾರೆ.
0: ಪ್ರತಿ ಗುರುವಾರ

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ, ದ್ಯಾವನೂರಿಗೆ ಡಂಬರು ಬಂದದು, ಹಳ್ಳಿಗೆ ದಿಲ್ಲಿಯ ಬಣ್ಣ ಬಂದದು.
0: ಪ್ರತಿ ಶನಿವಾರ ರಾತ್ರಿ 8:15
1: ಹಳ್ಳಿಯ ಪಳ್ಳಿಯ ಹೈಕಳಿಗೆಲ್ಲ ಕುಣಿದು ಕುಪ್ಪಳಿಸೋ ಹನುಮಾನ್ಲಾಸ.
0: ಈ ನಾಟಕ ಸರಣಿಯನ್ನು ಜಗತ್ತಿನಾದ್ಯಂತ ನ್ಯೂಸ್ ಆನ್ ಏರ್ ಆಪ್ನಲ್ಲೂ ಕೇಳಬಹುದು.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಯಾವ ಮೋಹನ ಮುರಳಿ ಕರೆಯಿತು ಚಿತ್ರಕ್ಕಾಗಿ ಹರಿಚರಣ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು. ಸಂಗೀತ ಅಳವಡಿಸಿದ್ದಾರೆ ಅನಿಲ್ ಸಿ ಜೆ.

ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ ಈ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ ಶಣೈ ಅವರೊಂದಿಗೆ ಸಂದರ್ಶನ ಕೇಳುವ

0: ಯೋಗ ಕೇಳಿ ಇದೇ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
1: ಐಶ್ವರ್ಯ ಕಾರ್ತಿಕ್ ಅವರು ಹಾಡಿರುವ ಪ್ರತೀಕ್ ಅವರು ಬರೆದಿರುವ ಗೀತೆ. ಧ್ರುವತಾರೆ ಚಿತ್ರಕ್ಕಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸೂರಜ್ ಜೋಯಿಸ್.

0: ಗಾದೆ ಜನಪದರ ಅನುಭವದ ಹೂರಣ,
1: ಗಾದೆ ಕವಿಪುಂಗವರ ಕಾವ್ಯರಸದ ತೋರಣ,
0: ಗಾದೆ ಕನ್ನಡ ಭಾಷೆಯ ಸೌಂದರ್ಯದ ಆಭರಣ.
2: ಮಲೆ ಮಲೆ ಮಾತಾಡಿ ಹುಳಿ ಕರಡಿ ಜೂಜಾಡಿ ಅಲ್ಲರದು ಕಾಳಿಂಗ ಮರೆಯಾಯಿತು.
1: ಮಾತಿನ ಒಡಲು ಮುತ್ತಿನ ಕಡಲು,
0: ಗಾದೆಗಳ ವಿಶೇಷತೆಯನ್ನು ಬಿಂಬಿಸುವ ಬಾನುಲಿ ಸರಣಿ.
3: ಕಬ್ಬಿನ ಗಣಿ ಡೊಂಕು ಅದರ ಹಾಲದು ಡೊಂಕಿ ರಸಿಕ ಪೇಳು.
1: ಪ್ರತಿ ಶನಿವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ಮಾತಿನ ಒಡಲು ಮುತ್ತಿನ ಕಡಲು.
4: ಪಳಗಿದ ಪ್ರಾಣಕ್ಕೆ 100 ಹೆಸರು ತಿಳ್ಕೊಂಡೆ.

ದೇಸಾಯಿ ಚಿತ್ರಕ್ಕಾಗಿ ಅನುರಾಧ ಭಟ್ ಹಾಗೂ ವಿಜಯ್ ಪ್ರಕಾಶ್ ಅವರು ಹಾಡಿರುವ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಗೀತೆ ಬರೆದಿದ್ದಾರೆ, ಸಾಯಿ ಕಾರ್ತಿಕ್ ಅವರು ಸ್ವರ ಜೋಡಿಸಿದ್ದಾರೆ.

ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ. ಮೈಸೂರು ನಗರಕ್ಕೆ ನೀರು ಸರಬರಾಜು ಮಾಡುವ ಹೊಂಗಳ್ಳಿ 2 ಹಾಗೂ 3ನೇ ಹಂತದ ಯಂತ್ರಗಾರಕ್ಕೆ ವಿದ್ಯುತ್ ಸರಬರಾಜು ಮಾಡುವ ಬೆಳಗುಳ 66/11 kV ವಿತರಣಾ ಕೇಂದ್ರದಲ್ಲಿ KPTCL ವತಿಯಿಂದ ತ್ರೈಮಾಸಿಕ ನಿರ್ವಹಣೆ ಹಮ್ಮಿಕೊಂಡಿರುವುದರಿಂದ ಈ ತಿಂಗಳ 14ರಂದು ಹೊಂಗಳ್ಳಿ ನೀರು ಸರಬರಾಜು ಯಂತ್ರಾಗಾರಕ್ಕೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತದೆ. ಹೀಗಾಗಿ ಈ ತಿಂಗಳ 14 ಮತ್ತು 15ರಂದು ಪೂರ್ಣ ಪ್ರಮಾಣದಲ್ಲಿ ನೀರು ಸರಬರಾಜು ಮೈಸೂರು ನಗರಕ್ಕೆ ಸಾಧ್ಯವಾಗುವುದಿಲ್ಲ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ವ್ಯತ್ಯಯವಾಗುವ ಪ್ರದೇಶಗಳು ಹೀಗಿವೆ: ಸಿಎಸ್ಆರ್ ಮತ್ತು ಎಚ್ಎಲ್ಆರ್ ಪ್ರಾಂತ್ಯಗಳು, ವಾರ್ಡ್ ನಂಬರ್ 1-7, ವಾರ್ಡ್ ನಂಬರ್ 20-23, ವಾರ್ಡ್ ನಂಬರ್ 38, ವಾರ್ಡ್ ನಂಬರ್ 42-45, ವಾರ್ಡ್ ನಂಬರ್ 47. ಇದಕ್ಕೆ ಸಂಬಂಧಿಸಿದ ಡಿಎಂಎ ಪ್ರದೇಶಗಳಾದ ಹೆಬ್ಬಾಳ, ಕುಂಬಾರಕೊಪ್ಪಲು, ಮಂಚೇಗೌಡನಕೊಪ್ಪಲು, ಕೆಜಿಕೊಪ್ಪಲ್, ಮೇಟಗಳ್ಳಿ, ಲೋಕನಾಯಕನಗರ, ಬೃಂದಾವನ ಬಡಾವಣೆ, ಒಂಟಿಕೊಪ್ಪಲ್, ಪಡುವಾರಹಳ್ಳಿ, ವಿನಾಯಕನಗರ, ಮಂಡಿ ಮೊಹಲ್ಲಾ, ಲಷ್ಕರ್ ಮೊಹಲ್ಲಾ, ಶಾರದಾ ದೇವಿನಗರ, ಸರಸ್ವತಿಪುರಂ, ಬೋಗಾದಿ, ವಿಜಯನಗರ 1 ಹಾಗೂ 3ನೇ ಹಂತ, ಗೋಕುಲಂ 1, 2 ಹಾಗೂ 3ನೇ ಹಂತ, ಆರ್ಎಂಪಿ, ಬಿಇಎಂಎಲ್, ಯಾದವಗಿರಿ, ಬನ್ನಿಮಂಟಪ, ಎಬಿಸಿ ಲೇಔಟ್, ಈರ್ನಗೆರೆ, ಸಿದ್ದಿಕಿನಗರ, ಶಿವರಾತ್ರೀಶ್ವರ ನಗರ, ತಿಲಕ್ ನಗರ, ಬಡೇಮಕಾನ್, ಹಲೀಂನಗರ, ದೇವರಾಜ ಮೊಹಲ್ಲಾದ ಕೆಲವು ಪ್ರದೇಶಗಳು, ಎನ್ಆರ್ ಮೊಹಲ್ಲಾದ ಕೆಲವು ಪ್ರದೇಶಗಳು, ನಜರ್ಬಾದ್ ಮೊಹಲ್ಲಾ, ವಿದ್ಯಾರಣ್ಯಪುರಂ, ಕೃಷ್ಣಮೂರ್ತಿಪುರಂ, ಜನತಾನಗರ, ಕೆಎಚ್ಪಿ ಕಾಲೋನಿ, ಹೂಟಗಳ್ಳಿ, ವಿಜಯನಗರ 2ನೇ ಹಂತ ಹಾಗೂ ಇನ್ನಿತರ ಕೆಲವು ಪ್ರದೇಶಗಳು. ಸಾರ್ವಜನಿಕರು ನೀರು ಬಂದ ವೇಳೆಯಲ್ಲಿ ನೀರನ್ನು ಶೇಖರಿಸಿಕೊಂಡು ಮೈಸೂರು ಮಹಾನಗರ ಪಾಲಿಕೆಯೊಂದಿಗೆ ಸಹಕರಿಸಬೇಕೆಂದು ಮೈಸೂರು ಮಹಾನಗರ ಪಾಲಿಕೆಯ ನೀರು ಸರಬರಾಜು ಮತ್ತು ಒಳಚರಂಡಿ ಪಶ್ಚಿಮ ವಿಭಾಗದ ಕಾರ್ಯಪಾಲಕ ಅಭಿಯಂತರವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ. ಭಾವತೀರಯಾನ ಚಿತ್ರಕ್ಕಾಗಿ ಐಶ್ವರ್ಯ ರಂಗರಾಜನ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ಭಾನುಪ್ರಕಾಶ್ ಜೋಯಿಸ್ ಅವರದ್ದು. ಸಂಗೀತ ನೀಡಿದ್ದಾರೆ ಮಯೂರ್ ಅಂಬೇಕಲ್ಲು.

0: ಆತ್ಮೀಯ ಕೇಳುಗರೆ, ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರ್ನಾಟಕದ ವೀರ ವನಿತೆಯರು ಕುರಿತ ವಿಶೇಷ ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು.
1: ನಿಮಗೇಕೆ ಕೊಡಬೇಕು ಕಪ್ಪ? ಕಬ್ಬು ತಿನ್ನಲ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ?
0: ಕೇಳಿ ಇದೇ ಶುಕ್ರವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೈವಿಧ್ಯ.
2: ಬುಗುರಿ ಚಿತ್ರಕ್ಕಾಗಿ ರಾಹುಲ್ ನಂಬಿಯಾರ್ ಹಾಗೂ ರಮ್ಯಾ ಬೆಹ್ರಾ ಅವರು ಹಾಡಿರುವ ಗೀತೆ. ಕವಿರಾಜ್ ಅವರ ಸಾಹಿತ್ಯವಿದೆ, ಮಿಕ್ಕಿ ಜೆ ಮೇಯರ್ ಅವರ ಸಂಗೀತವಿದೆ.

0: ದೈಹಿಕ ದೀಕ್ಷೆ ಪ್ರೀತಿಯ ಕೆಳುಗರೆ, ಸದೃಢ ಆರೋಗ್ಯಕ್ಕಾಗಿ ಸಲಹೆಗಳನ್ನು ಹೊತ್ತ ಬಾನುಲಿ ಸರಣಿ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10. ಜನಸಾಮಾನ್ಯರನ್ನು ಕಾಡುವ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆ ಹಾಗೂ ಮುನ್ನೆಚ್ಚರಿಕೆಗಳನ್ನು ಕುರಿತ ಬಾನುಲಿ ಸರಣಿ ದೈಹಿಕ ದೀಕ್ಷೆ ಪ್ರತಿ ಗುರುವಾರ ಬೆಳಿಗ್ಗೆ 6:35 ಹಾಗೂ ಅಂದೇ ಸಂಜೆ 6:10 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಟಿಪ್ಪು ಹಾಗೂ ಶಮಿತಾ ಮಲ್ನಾಡ್ ಅವರ ಇವುಗಳ ಧ್ವನಿಯಲ್ಲಿ ಕೇಳಿ ಕವಿರಾಜ್ ಅವರು ಬರೆದಿರುವ ಗೀತೆ. ಅಪ್ಪಯ್ಯ ಚಿತ್ರಕ್ಕಾಗಿ ಸಂಗೀತ ಅಳವಡಿಸಿದ್ದಾರೆ ಎಸ್ ನಾರಾಯಣ್.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹರಿಹರನ್ ಅವರು ಹಾಡಿರುವ ಓ ಪ್ರಿಯತಮ ಚಿತ್ರದ ಹಾಡು, ಕೆ ಕಲ್ಯಾಣ್ ಅವರ ಸಾಹಿತ್ಯ, ವಲೀಶಾ ಸಂದೀಪ್ ಅವರ ಸಂಗೀತವಿದೆ.

ಇಂದು ಸಂಜೆ 5 ಗಂಟೆಗೆ ಅಪೋಲೋ ಪಿಜಿಎಸ್ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಮೂಡಿಬರುತ್ತದೆ. ವಿಷಯ ಅಕ್ಯೂಟ್ ಸ್ಟ್ರೋಕ್ ಅವೇರ್ನೆಸ್, ಪಾರ್ಶ್ವವಾಯು ಕುರಿತ ಜಾಗೃತಿ ಕಾರ್ಯಕ್ರಮ. ಪಾಲ್ಗೊಳ್ಳುವವರು ಅಪೋಲೋ ಆಸ್ಪತ್ರೆಯ ನರವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ನರರೋಗ ತಜ್ಞರಾದ ಡಾಕ್ಟರ್ ಸೋಮನಾಥ್ ವಾಸುದೇವ್. ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಚಿನ್ಮಯಿ ಕೆಎಸ್. ಪ್ರಾಯೋಜಕರು ಅಪೋಲೋ ಬಿಜಿಎಸ್ ಆಸ್ಪತ್ರೆ, ಕುವೆಂಪು ನಗರ, ಮೈಸೂರು. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಬರೆದಿರುವ 100 ಜನ್ಮಕ್ಕೂ ಚಿತ್ರದ ಹಾಡು. ಮನೋಮೂರ್ತಿಯವರ ಸಂಗೀತ ನಿರ್ದೇಶನದಲ್ಲಿ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಸಂಗಡಿಗರು.

ಜೋನಿತಾ ಗಾಂಧಿ ಹಾಗೂ ಬಾಲಚಂದ್ರ ಪ್ರಭು ಅವರು ಹಾಡಿರುವ, ಕವಿರಾಜ್ ಅವರು ಬರೆದಿರುವ ಗೀತೆ, ಚಿತ್ರ ನಿರುತ್ತರ. ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ನೀಲಾದ್ರಿ ಕುಮಾರ್.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾ ಕೇಂದ್ರದ ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು. ಅಗಸ್ಟ್ 15 ಸ್ವಾತಂತ್ರ್ಯ ಬಂದ ನಂತರ ಭಾರತಕ್ಕೆ ಅಗತ್ಯವಾದ ಆಡಳಿತಕ್ಕೋಸ್ಕರ ರಚಿತವಾಗಿದ್ದೇ ಈ ಸಂವಿಧಾನ. ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಕಾರ್ಯಕ್ರಮ ವೈವಿಧ್ಯ. ತಪ್ಪದೆ ಕೇಳ್ತೀರಾ ಅಲ್ವಾ?
1: ಚಿತ್ರ ಅವರ ಧ್ವನಿಯಲ್ಲಿ ಕೇಳಿ ನಿನಗಾಗಿ ಕಾದಿರುವೆ ಚಿತ್ರದ ಹಾಡು. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆ, ರಾಬಿನ್ ಗುರುಂಗ್ ಅವರ ಸಂಗೀತವಿದೆ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ಅನುರಾಧ ಭಟ್ ಹಾಗೂ ಸಚಿನ್ ವಾರಿಯರ್ ಅವರು ಹಾಡಿರುವ ನಮ್ ದುನಿಯಾ ನಮ್ ಸ್ಟೈಲ್ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಬರೆದವರು ಜಯಂತ್ ಕಾಯ್ಕಿಣಿ, ಸಂಗೀತ ಶಾನ್ ರೆಹಮಾನ್ ಅವರಿಂದ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಈ ಬೆಳಿಗ್ಗೆ 10:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.

ಸಮಯ ಸರಿಯಾಗಿ 10 ಗಂಟೆ. ಎಫ್ಎಂ 100.6, ಇದು ಆಕಾಶವಾಣಿ ಮೈಸೂರು. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಎಸ್ ರಾಕೇಶ್ ಅವರ ವೇಣುವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇವರೊಂದಿಗೆ ಎಸ್ ಎ ದಿವ್ಯಶ್ರೀ ಅವರಿಂದ ವಯಲಿನ್, ಕೇಶವದತ್ತ ಅವರಿಂದ ಮೃದಂಗ, ಅಜಯ್ ಟಿಎನ್ ಅವರಿಂದ ಘಟ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ ಅವರು ರಚಿಸಿರುವ ಕೃತಿ ಗಂ ಗಣಪತಿಂ, ರಾಗ ಗಣಪತಿ, ಆದಿತಾಳ.

ಇನ್ನು ಮುಂದೆ ಕೇಳಿ ತ್ಯಾಗರಾಜರ ಕೃತಿ ಲಲಿತೆ ಶ್ರೀ ಪ್ರವೃದ್ಧೆ ಶ್ರೀಮತಿ ಲಾವಣ್ಯ ನಿಧಿಮತಿ, ರಾಗ ಭೈರವಿ, ಆದಿತಾಳ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಸ್ ರಾಕೇಶ್ ಅವರ ವೇಣುವಾದನವನ್ನು ಕೇಳುತ್ತಿದ್ದೀರಿ. ಇವರೊಂದಿಗೆ ವಯಲಿನ್ ನುಡಿಸಿದ್ದವರು ಎಸ್ ಎ ದಿವ್ಯಶ್ರೀ, ಮೃದಂಗ ನುಡಿಸಿದ್ದವರು ಕೇಶವದತ್ತ, ಘಟ ನುಡಿಸಿದ್ದವರು ಅಜಯ್ ಟಿ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಸಮಯ 10:31. ಇದು ಆಕಾಶವಾಣಿಯ ಮೈಸೂರು ಎಫ್ಎಂ 100.6. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ಯುಗಳ ಧ್ವನಿಯಲ್ಲಿರುವ ಕಾಲಾಪಾನಿ ಚಿತ್ರದ ಹಾಡು. ಮಜ್ರು ಸುಲ್ತಾನ್ಪುರಿಯವರ ಸಾಹಿತ್ಯವನ್ನು ಸಂಗೀತ ಕೇಳಬಡಿಸಿದ್ದಾರೆ ಸಚಿನ್ ದೇವ್ ಬರ್ಮನ್.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಮುಂದಿನ ಗೀತೆ ಆರಾಧನಾ ಚಿತ್ರದ್ದು. ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಇವುಗಳ ಧ್ವನಿಯಲ್ಲಿದೆ. ಗೀತೆ ಬರೆದವರು ಆನಂದ ಭಕ್ಷಿ, ಸಚಿನ್ ದೇವ್ ಬರ್ಮನ್ ಅವರ ಸಂಗೀತವಿದೆ.

ನಸೀಬ್ ಅಪ್ನ ಅಪ್ನ ಚಿತ್ರಕ್ಕಾಗಿ ಅನುರಾಧ ಪೌಡ್ವಾಲ್ ಹಾಗೂ ಕವಿತಾ ಕೃಷ್ಣಮೂರ್ತಿಯವರು ಹಾಡಿರುವ ಗೀತೆ, ಎಸ್ಎಚ್ ಬಿಹಾರಿಯವರು ಬರೆದಿರುವ ಗೀತೆಗೆ ಸಂಗೀತ ನೀಡಿದ್ದಾರೆ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್.

0: ಆತ್ಮೀಯ ಶ್ರೋತೃಗಳೇ, ಇಂದು ಸಂಜೆ 4:30 ಪ್ರಸಾರವಾಗಲಿರುವ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಗೀರ್ವಾಣವಾಣಿ ಪ್ರಸ್ತುತ ದಿನಮಾನದಲ್ಲಿ ಸಂಸ್ಕೃತ ಭಾಷೆಯ ಪ್ರಾಮುಖ್ಯತೆ ಮತ್ತು ಅವಶ್ಯಕತೆ ಕುರಿತಾದ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ವಿದ್ವಾನ್ ಕಿರಣ್ ಪಿ ಕೌಶಿಕ್.
1: ದಟ್ ಅನ್ನುವಂತಹ ಪದ ಇಂಗ್ಲಿಷ್ ಅಲ್ಲಿ ಏನಿದೆಯೋ ಅದು ತತ್ ಅನ್ನುವಂತಹ ಸಂಸ್ಕೃತ ಪದದಿಂದನೇ ಬಂದಿರೋದು. ಈ ರೀತಿ ಅನೇಕ ಪದಗಳು ಸಂಸ್ಕೃತದ ಮೂಲವೇ ಆಗಿರೋದ್ರಿಂದ ಭಾಷಾ ತಜ್ಞರು ಸಂಸ್ಕೃತವನ್ನ ಬಳಸ್ತಾ ಇದ್ದಾರೆ.